0: ಆಕಾಶವಾಣಿ ಇಂಫಾಲ್ ಹೌಸಿಕ್ ಅಯುಕ್ಕಿ ಪುಂಗ್ ತರೇತ್ ಮಖಾಯಿ ತಾರೆ ಮಣಿಪುರಿದ ಪಾವು ತಾವಿರಸ್ತಿ.
1: ಆಕಾಶವಾಣಿ ಇಂಫಾಲ್ ಗಾಂಗೋಮ್ ಕಿರಣ್ಣ ಪಾವು ಪಾಜರಿ ಅಹಾನ್ಬದ ಮರುವೈವ ಪಾವು. ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಮ್ಚಾನ್ ಹೈರಿ ನಾರೋಲ್ ಸಿಂಗ್ಬು ನಿಸಾಗ ಇಪಾಕ್ತಗೆ ಕಂದುನ ಮತಿಂಗ್ಲೈವ ಪುರುಪ್ ಸಿಂಗ್ ಒಹೆಲ್ಲಸಿ ngasi national broadcasting deni kumjale singa sapun kuntaret kinga siginumit asida laibak asigi ahan radio broadcasting service mumbai da hodoki amasung pradhan mantri narendra modi na hairi bar pu sakhol bolai bak ama ohinna na ba mangla na simang phawna hanna ba miyam hupna sangsin mina ba mathau tai ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಮ್ಚಾನ್ ಹೈರಿ ಮಣಿಪುರ್ಬು ದ್ರಕ್ಕೆ ಸಮಸ್ಯೆ ಲೈತಬ ಲಂದಮ್ ಅಮ ಒಹಿನ್ನ ಬಗ್ಗೆ ಪಾನಂದ ಸರ್ಕಾರನ ಸಂಗಸಿಲೆಬ ಖೊಂಗ್ಜಂಗ್ ಸರ್ಕಮ ಓಯ್ನ ಮಣಿಪುರ್ ಪೊಲೀಸ್ಗೆ ನಾರ್ಕೋಟಿಕ್ಸ್ ಆ್ಯಂಡ್ ಅಫೇರ್ಸ್ ಆಫ್ ಬಾರ್ಡರ್ ವಿಂಗ್ನ ಗರಾಂಗ್ ಇಂಫಾಲ್ ವೆಸ್ಟ್ಗೆ ಥಂಗುಯಿಬನ ಮಸುಂಗ್ ಲಂಫೆಲ್ ಏರಿಯಾದ ಲೌಡ್ ಸ್ಪೀಕರ್ ಸಿಜ್ನದುನ ಮಿಯಾಮ್ದ ವಕಲ್ ತಹನ್ಬಗೆ ಥೋರಮ್ ಸಿಂಗ್ ಹೌಕ್ರೆ. ಮುಖ್ಯಮಂತ್ರಿನ ಥಾದೋರಕ್ ಪುವಾರೋಲಮದ ಹಾಯ್ ಅಸಿಗುಂಬ ಮಿಯಾಮ್ದ ಪಾಕ್ಸನ್ನ ಖಂಗನ್ಬಗೆ ಥೋರಮ್ ಸಿಂಗ್ ಇಂಫಾಲ್ ಈಸ್ಟ್ ಥೌಬಾಲ್ ಬಿಷ್ಣುಪುರ ಮಸುಂಗ್ ಕಕ್ಸಿಂಗ್ ಜಿಲ್ಲಾಸಿಂಗ್ದಸು ಮಥಂಗ್ ಮಥಂಗ್ ಪಾಂಗ್ತುಕ್ಲಗನಿ. ಮಸಿನ ಮಿಯಾಮ್ದ ಮಯಾಯ್ಕಾಬ ನಿಸಾದ್ರಕ್ ಚಿಜ್ನಬಗೆ ಅಮಾಂಗ್ಬಸಿಂಗ್ ಖಂಗನ್ಬಗ ಲೋಯ್ನ ಮಸಿಬು ಥ್ಯಂಗನಬ ಹೊನಬದ ಮಿಯಾಮ್ ಪುನ್ನ ಸರುಕ್ ಯಾಮಿನ್ನನಬ ಚಾವ್ನ ಮತೇಂಗ್ ಒಯ್ರಗನಿ. ಅಯ್ಕೊಗಿ ನಾರೋಲ್ ಸಿಂಗ್ ಮುನಿಸಾಗ ಇಪಾಕ್ತಗೆ ಕಂದುನ ಮತಿಂಗ್ ಲೈವ ಫುರುಪ್ ಸಿಂಗ್ ಒಹಿಲ್ಲಸಿ ಹಕ್ಸಾಂಗ್ ಫಬ ಮದಿ ಮಯಾಯ್ಕಾಬ ನಿಸಾದ್ರಕ್ ಲೈತಬ ಮಣಿಪುರಮ ಒಹಿಲ್ಲಸಿ ಅನಸು ಮುಖ್ಯಮಂತ್ರಿನ ಆಪಿಲ್ ಟೌರಿ. ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಮ್ಚಾನ ಸಭಾಪತಿ ಒಯ್ದನು ಪಾಂಗ್ತೋಕಿಬ ಮಿಫಮ್ನ ತೊಂಗಾನ್ ತೊಂಗಾನ್ಬ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸಿಂಗ್ಗೆ ಥಬಕ್ ಥೊರಮ್ ಸಿಂಗ್ ಹನ್ನ ಯಂಗ್ಸಿನ್ಕ್ರೆ. ಮುಖ್ಯಮಂತ್ರಿನ ಥಾದೊರ ಪುವಾರೋಲಮದ ಹಾಯ್ ಮಿಫಮದುದ ಸರ್ಕಾರ್ಗೆ ತ್ಯಾಂದರ್ ಸಿಂಗ್ ಪಾಂಗ್ತೋಕ್ಪದ ಯಾಮ್ನ ಹಂಥಬ ರೇತ್ತ ಲಾಕ್ಪಗೆ ಮತಾಂಗ್ದ ಖನಕಿ. ಮಸಾಕ್ ಮತುಮ್ ಸಿಂಗ್ ಸಂಗು ಸಾಗತ್ಬಗೆ ಥಬಕ್ತ ಅಮಕ್ಪ ಯಾವುದನ ಅಪೀವ ಮತಂಗಿ ಮನುಂಗ್ದ ಥಬಕ್ ಸಿಂಗ್ ಲೋಯ್ಸಿನ್ಬ ಅಮಶುಂಗ್ ಮಗುನ್ ಲೈನ ಸಂಗು ಸಾಗತ್ಬಗೆ ಮತಾಂಗ್ದಸು ಮಿಫಮದುನ ಖನಕಿ. ಅಮರಂದ ಮುಖ್ಯಮಂತ್ರಿನ ಸಭಾಪತಿ ಒಯ್ದುನ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ಗೆ ಮಕೋಕ್ ತೊಂಬ ಆಫೀಸರ್ ಸಿಂಗ ನ್ಯೂ ಸಿವಿಲ್ ಸೆಕ್ರೆಟರಿಯೇಟ್ ಮಿಫಮಸು ಪಾಂಗ್ತೋಕ್ರೆ. ಗಸಿ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇನಿ ಕುಂಜಾಲಿ ಸಿಂಗ್ ಸಮಾಪನ್ ಕುಂತರೆತ್ಗೆ ಗಸಿಗೆ ನುಮಿನಸಿದ ಬ್ರಿಟಿಷ್ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿನ ಲೈವಾಕ್ ಅಸಿಗೆ ಇಹಾನ್ ಹಾನ್ಬ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಮುಂಬೈದ ಹೌದೋಕಿ. ಐತಿಹಾಸಿಕ ವರ್ಬ ಕೊಂಗ್ತಾಂಗಸಿನ ಭಾರತ ಮಾಸ್ ಕಮ್ಯುನಿಕೇಷನ್ಗೆ ಲಂದ ಅನೌಬ್ ಜುಗ್ ಅಮ ಹೌಕಿ. ಮಣಿಪುರದಸು ಕುಂಜಾಲಿ ಸಿಂಗ್ ಸಮಾಪನ ಹುಂಪು ಹುಮ್ದೊಯ್ಗೆ ಆಗಸ್ಟ್ 15ದಗೆ ಆಕಾಶವಾಣಿ ಇಂಫಾಲ್ ಹಾಂಗ್ದೋಕ್ತುನ ಗಸಿ ಫಾವ ಮಿಯಾಮ್ದ ಈ ಪಾವು ಅಮದಿ ತೊಂಗಾನ್ ತೊಂಗಾನ್ಬ ಥೋರಮ್ ಸಿಂಗ್ ತಹಂದುನ ಲಾಕ್ಲಿ. ನುಮಿರಸಿಗ ಮರಿ ಲೈನನ ಆಕಾಶವಾಣಿ ಇಂಫಾಲ್ಗ ಖನ್ನನ ಉನಬಮದ ಹಾನಗಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಮೆಂಬರ್ ಮಸುಂಗ್ ಸನಾಲೈವಾಕ್ ಪಾವುಚೆಯಾಗಿ ಎಡಿಟರ್ ಖಾಯ್ದೆಮ್ ಅಥೌಬನ ಅಸುಮ್ನ ಹಾಯ್.
2: ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇನ ಲಾಕ್ಪದ ಆಕಾಶವಾಣಿ ಇಂಫಾಲ್ಗೆ ಅಫಿಸಿಯಲ್ ಸಿಂಗ್ ಸ್ಟಾಫ್ ಸಿಂಗ್ ಥಬಕ್ ತೌರಿಬ ಅಮದಿ ಥವಾಯ್ ಹಬ್ಸಾಂಗ್ ಯಾವನ ತಾಬಿರಿಬ ಪುನಮಕ್ತ ಯೈಫ ಪಾವಜಲ್ ಪಿಜರಿ. ಕುಮ್ಜಾ ಲಿಸುಂಗ ಸಾಪುನ್ ಹೊಂಪು ಹುಮ್ದೋಗಿ ಆಗಸ್ಟ್ 15ದಗೆ ಮಸಿ ಫಾವಬ ಲೇಪ್ ಲೇತನ ಲೇಬಾಕ್ ಮಿಯಾಮ್ಗೆ ಥಗೊಳ್ ತೌದುನ ಅವಾ ನುಂಗಾಯ್ದ ಸರು ಯಾಬಿರಿಬ ಅಮದಿ ಥೌನಾ ಪಾಂಗಲ್ ಹಾಪಿಬಗಿದನ್ಲೋಕ್ತಸು ಆಕಾಶವಾಣಿ ಇಂಫಾಲ್ಬು ಹೈನಿಂಗಾಲಿತನ ಥಗಪ ಫೊಂದೋಕ್ಸರಿ. ಆಕಾಶವಾಣಿ ಇಂಫಾಲ್ನ ಸಂದೋಲಿಬ ಥರಮ್ ಸಿಂಗ್ ಸಿಂಥಾರಿಬ ಮಕೈ ಲೋಯ್ಬ ನಾಯರ್ವೆ ಥವಾಯ್ಗ ಹಕ್ಸಾಂಗ ತನ್ನ ಥನಬ ಯಾದವಗುಂ ಆಕಾಶವಾಣಿ ಇಂಫಾಲ್ ಅಮದಿ ಮಿಯಾಮ್ಗೆ ಮರಕ್ತ ಲೈರಿಬ ಕೈದೋನುಂಗ್ದಸು ತನ್ನ ಥನಬ ಯಾರರೋಯ್ದವ ಮರಿ ಅಸಿ ಅಕೈ ಪುಂನಮಂಗ್ನ ಲೈತೇಂದುನ ಥಂಬಿನಸಿ.
1: ನುಂಗ್ಬಾ ವಿಧಾನಸಭಾ ಕೇಂದ್ರಗೆ ಇಲೆಕ್ಟೋರಲ್ ರೋಲ್ ಆಬ್ಸರ್ವರ್ ಮೋಹನ್ಲಾಲ್ ಮೀನಾನ ಗರಾಂಗ್ ನಾನೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ದ ಸತುನ ಜಿಲ್ಲಾ ಆಸಿದ ಇಲೆಕ್ಟೋರಲ್ ರೋಲ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ಗೆ ಮರಿ ಲೈನಬ ಥವಕ್ ಥೊರಮ್ ಸಿಂಗ್ ಯಾಂಗ್ಸಿನ್ಕ್ರೆ. ಮಹಾಕ್ಪು ನೋನೆಗೆ ಡೆಪ್ಯುಟಿ ಕಮಿಷನರ್ ಬಿದ್ಯಾಮರಿ ಸಿರಿಧಾರ್ನ ತರಾಮ್ನ ಒಕ್ಕಿ. ಡೆಪ್ಯುಟಿ ಕಮಿಷನರ್ಗೆ ಆಫೀಸ್ದ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಆಫೀಸರ್ ಇಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಮದಿ ಅಸಿಸ್ಟೆಂಟ್ ಇಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಸಿಂಗ್ ಯಾವ್ನ ಮಿಫಮ್ ಪಾಂಗ್ತೋಕ್ತುನ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ಗೆ ಮರಿ ಲೈನಬ ಥಬಕ್ ಥೊರಮ್ ಸಿಂಗ್ ಕುಪ್ನ ಯಂಗ್ಸಿನ್ಕಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ಗೆ ಮತಾಂಗ್ದ ಮಿಯಾಮ್ದ ಹೆನ ಖಂಗನ್ಬಗೆ ಥೊರಮ್ ಸಿಂಗ್ ಪಾಂಗ್ತೋಕ್ನಬಸು ಪೌತಾಕ್ ಪೀಕಿ. ಬೋತ್ ಥಾದವ ಯಾರಬ ಬೋತರ್ ಪುಮ್ನಮಕ್ ಫೈನಲ್ ಇಲೆಕ್ಟೋರಲ್ ರೋಲ್ದ ಸೋಯ್ದನ ಯಹುನ್ನಬ ಮತಿಕ್ ಚಾವ ಥಬಕ್ ಸಿಂಗ್ ಲೋಕನಬಸು ಖಂಗಲಂಕಿ. ಕುಂಜಲತಾ ಡಾನ್ಸ್ ಪರ್ಫಾರ್ಮಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ಕಕ್ಸಿಂಗ್ ವೈರಿನ ಸಿಂಧುನ ಕುಬಾಕ್ ಇಸೈಗಿ ಫೆಸ್ಟಿವಲ್ ಕಮ್ ಪ್ರದರ್ಶನ್ಗೆ ಥೊರಮ್ ಅಮ ಗರಂಗ್ ಕಕ್ಸಿಂಗ್ ವೈರಿ ಸೇನಾಪತಿ ಲೈಕಾಯ್ದ ಲೈಬ ಶ್ರೀ ಶ್ರೀ ನಿತಾಯನಂದ ಮಂದಿರದ ಪಾಂಗ್ತೋಕ್ರೆ. ಬರ್ ಸರ್ಕಾರ್ಗೆ ಕಲ್ಚರ್ ಮಂತ್ರಾಲಯಗೆ ಗುರು ಶಿಷ್ಯ ಪರಂಪರಾ ಗ್ರಾಂಡ್ ಸ್ಕೀಮ್ಗೆ ಮಖಾದ ಪಾಂಗ್ತೋಕಿಬ ಫೆಸ್ಟಿವಲ್ ಅದುದ ಸೆಂಟರ್ ಅಸಿಗೆ ಆರ್ಟಿಸ್ಟ್ಸಿಂಗ್ ಅಮದಿ ಕಕ್ಸಿಂಗ್ಗೆ ತೊಂಗಾನ್ ತೊಂಗಾನ್ಬ ಪಲಾ ಕಾಂಗ್ಬು ಸಿಂಗ್ನ ಸರುಕ್ ಯಾಕಿ. ಸೆಕ್ಯೂರಿಟಿ ಫೋರ್ಸ್ನ ಸತಪ ಆಪರೇಷನ್ ಸಿಂಗ್ದ ಲಹಲೋಬ ಅಮ ಫಾರೆ ತೊಂಗಾನ್

ಸೈಸೆಕ್ ಪಿ ಎಸ್ ಸಿಗೆ ಅರುವೇಷೈದ ಅಮುಕ್ ತವಿರಸಿ ಐಗಿ ಇಮಿಟ್ ಅಸೆ ಉಶಿಲ್ಲಗೆ ಹೈನ ಸೇ ಉಬಿಸೆ ಇಸೈ ಎಸಿಗೆ ಸೈರಿಂಗ್ ಬಾ ಮಾಖೋನ್ ಮನಿ ಮೊಂಗ್ ಛಾಬಾ.

0: bunga nong ya ngang na pusilak pa lai pon polang du da hai phet yengi khambada mu hai phet yengi lai rang du da mu yengi ra lai do ya thang ba khutu na lore oi thang ba khutu na lai pon polang da saure ha ra oi thang ba gi na pugi na parom da lai rang do sinjare asumna lai sin ba lore yen ba lore hai ba na ten sinjagi marang la ha ra bugi jagoi sa ba horak pa du da pakhra lu kha jagoi sai nongban taloi atumbi ge nongban ge jagoi sai punamak mathang mathang mathang sabna thonglen chawgi thamoi pen ba sungam ngamdre tanja sida thonglen chawna haire ining thau ngasi gi harao bi kumai si ning ba kaya ithung thung de le sabi pa khangi a jagoi aduk yeng sida na ining thau ai punong thon ipu chawwa ipu khoi na pamado ning thau ai gi su apamani ya gani sahan biro haire nongya dong khamba kok thore jagoi sarola haidana nagloren jagoi matiya malai gi thogani tholo haira mi langle libe me sana su lai gi thogani tholo haidana sinong nong thon chawbona kok thore thoi bi do jagoi sarola haibadu da ikai boy hangoi boy ipu idi jagoi su hai jadi kamaina sadoi no ai atai go sado bona tin hai nongya ai maglo ren gi saga do ni sana hal thulo lau ni be ma ha jagoi su tin hauti kamai sadoi hai jadi dei kai jai ta mama to na chaning mane di ma khong do maring maring maring maring chala thang tok ba hor bani adu mak ta dei kai ta na ma se lai thuk lai chin to ri ngai tan ja do da mama ai be ma tom bin be ma chang chalo chang chalo tabli tabli kai boi hangoi boi thokla phajai haida langel bi ma chana na thokla podu di
1: moirang them sana tum bi de bina sak pa khongjom par bada moirang kang nei rol da thangjing harau bagi matang ngasi gi thauram hawdok pa oina ta minare
2: tajare
3: hello khungang
4: tha khuding ge roi ba thangja khungang gi thauram da thamjaba hello khungang live phone in program chatliba july tha sigi tang kunmanga thangja numidangi pungtaruk minute ni fuda sandok chagani
3: thamjari behiram phongna noringi tangkakta lokhot kata ba section thaurang seng
4: expert in election bigadaba dr waikom jiten singh farm manager krisi vigyan kendra thobal
3: miamne studio gi telephone number 9362327078 call to biduna thoromasi bu saruk yabiu hello khungang
1: mathang asidi taton vaigyanik oiba mawongda anoba nga makhal sing yoktuna atenba matamda hena afaba cha thok lehenna ba thaurang sing haiba hiramasida hauji hauji krisi vigyan kendra imphal east ki subject matter specialist fisheries oinale biriba dr ma salamga nachalga unaduna saba wari bataisi taminasi
2: taminasi
1: thauram puthok pi nongthombam roma
5: ವೈಜ್ಞಾನಿಕ ಒಬ್ಬ ಮೊಂಗದ ಅನೌಬ ಗಾಮಖಲ್ ಸಿಂಗ್ ಯೋಗ್ತನ ಅತೆನ್ಬ ಮತಂದ ಹೇನ ಅಫಬ ಚಾಥೋಕ್ ಲೇಹನಬ ಕಾಂಗ್ಲೋನ್ ಸಿಂಗ್ ಹೈರಿಬ ಹಿರಮಸಿದ ವಾರಿ ವತೈ ಸಾಜನಬಗಿದಮಕ್ ಐಖೋಯ್ನ ಗಸಿ ಉನಜರಿಬ ಅಸಿ ಕೃಷಿ ವಿಜ್ಞಾನ ಕೇಂದ್ರ ಇಂಫಾಲ್ ಇಸ್ದ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಫಿಶರೀಸ್ ಒಯ್ನ ಲೈಬಿರಿಬ ಡಾಕ್ಟರ್ ಎಂ ಎ ಸಲಾಮ್ಗನಿ ಅಹಾನ್ಬ ಮಕ್ತದ ಡಾಕ್ಟರ್ ಬು ಆಕಾಶವಾಣಿ ಇಂಫಾಲ್ಗೆ ಮೈಕೈದಗಿ ತರಾಮ್ನ ಉಚ್ಚರಿ ಸೈಂಟಿಫಿಕ್ ಒಬ್ಬ ಮೊಂಗ್ ಹೈಬದಿ ವೈಜ್ಞಾನಿಕ ಒಬ್ಬ ಮೊಂಗ್ದ ಗಾ ಯೋಪ ಹೈಬಸಿ ಮಸಿ ಕರೀನು ಹೈಬಸಿ ನಸಿಗಿ ವಾರಿ ವತಾಯ ಸಿಗಿ ವಹೌದ ಒಯ್ನ ಸಂಲಪ್ಪ ವಾಫಂ ಖರದಂ ತಂಬಿ
6: ತಗಸರಿ ಗಾ ಯೋಪಸಿ ತೋಪ ಅಗ್ರಿಕಲ್ಚರ್ ಲೈಟ್ ಸೆಕ್ಟರ್ ಫಾರ್ಮಿಂಗ್ ಗೆ ಸೆಕ್ಟರ್ ಸಿಂಗ್ ಕಂಪೇರ್ ತೋಬ ಮತಂದ ಫೈದಗಿ ಪ್ರಾಫಿಟೇಬಲ್ ಒಬ್ಬ ವೆಂಚರ್ ಅಮನೆ ಹೈನ ಲೋಬಿ ಯೈ ಇಕೋನ ಗಾ ಯೋಪ ಮತಂದ ಜನರಲಿ ಹೌಜಿಕ್ತಿ ಎಸ್ ಪಾರ್ ನ್ಯಾಷನಲ್ ಪ್ರೊಡಕ್ಷನ್ ಹೈರಗದಿ ಇಕೋನ ಲೋ ಪರಿ ಯಮದಾ ಕಿಲೋ ಲಿಸಿಂಗ್ ಅನ್ನಿ ಸಹುಂ ಜಿ ಆಂಧ್ರವದು ಪುಥೋಪ ಹೈಬನೆ ಲೌ ಪರಿ ಯಮದ ಅದು ಗಸೈಗೆ ಐಕೋಯ್ ಮಣಿಪುರ ಗುಂಬ ಯಾಮ್ನ ಪಿಕ್ ಪೈ ಸ್ಟೇಟ್ ದದಿ ಮಫಂ ಖರದ ಸೈಂಟಿಫಿಕ್ ಓಯ್ನ ಗಾ ಯೋಗ್ನರಗಸು ಅಯಾಮ ಮಫಂ ದದಿ ಕೋಯ್ ಸೈಂಟಿಫಿಕ್ ಓಯ್ನ ಗಾ ಸಿ ಯೋಗ್ನ ದಬನಿನಾ ಪ್ರೊಡಕ್ಷನ್ ಜಿ ಹೆನ್ನಬಗಿ ದಮಕ್ತ ಪ್ಲಸ್ ಅಂಜಾಕ್ ತಮಿ ಪಾಂತಾಂಗ್ ದಬ ಹೈಬಗಿ ಕೋಯ್ಗೆ ಬಿಚನ್ ನಮಸು ಲೈಬನಿನಾ ಮಪಾಂದಗಿ ಕೋಯ್ನ ಪುಸಲಕ್ಪ ಡಿಪೆಂಡೆನ್ಸಿ ರಿಡ್ಯೂಸ್ ತೌನಬಗಿ ದಮಕ್ತ ಸೈಂಟಿಫಿಕ್ ಓಯ್ನ ಗಾ ಯೋಗ್ಪಸೆ ಮಸಿ ಯಾಮ್ನ ದರ್ಕಾರ್ ಓಯ್ ಮರಂದಿ ಲೌ ಪರಿ ಯಮದ ಕೋಯ್ನ ಯಾಮ್ದ್ರಬದ ಕಿಲೋ ಲಿಸಿಂಗ್ ಅಹುಂ ಲಿಸಿಂಗ್ ಅಹುಂ ಸಂಗಾ ಮರಿ ಫೋಗೈ ಟಾರ್ಗೆಟ್ ಥಮ್ಮಗ ಇವನ್ ಅಬಬ್ ಹೈರ್ ಮತ್ತ ತುದಗಿ ಹೆನ ಪುಥೋಪ ನಮ್ ನಬಗಿ ದಮಕ್ತ ꯑꯩꯈꯣꯏꯅ ꯁꯥꯏꯟꯇꯤꯐꯤꯛ ꯑꯣꯏꯅ ꯉꯥ ꯌꯣꯛꯄꯁꯦ ꯌꯥꯝꯅ ꯃꯔꯨ ꯑꯣꯏ ꯍꯥꯏꯕ ꯃꯐꯝꯁꯦ ꯑꯍꯥꯟꯕꯗ ꯊꯝꯖꯒꯦ.
5: ꯆꯥꯎꯔꯥꯛꯅ ꯌꯦꯡꯕ ꯃꯇꯝꯗ ꯉꯥ ꯃꯈꯜꯁꯤꯡꯁꯦ ꯑꯗꯨꯝ ꯃꯍꯧꯁꯥ ꯌꯣꯛꯅꯔꯝꯕ ꯃꯈꯜꯁꯤꯡꯒꯤ ꯌꯣꯛꯅꯕꯁꯤ ꯎꯖꯩ, ꯁꯤ ꯅꯠꯇꯕ ꯀꯔꯝ ꯀꯔꯝꯕ ꯑꯅꯧꯕ ꯉꯥ ꯃꯈꯜꯁꯤꯡ ꯍꯥꯞꯆꯤꯜꯂꯛꯄ ꯌꯥꯕꯒꯦ ꯍꯥꯏꯕꯁꯤꯁꯨ ꯊꯝꯕꯤꯌꯨ.
6: ꯍꯧꯖꯤꯛ ꯍꯧꯖꯤꯛ ꯃꯌꯥꯝꯅ ꯀꯃꯟ ꯑꯣꯏꯅ ꯌꯣꯛꯅꯔꯤꯁꯤꯗ ꯏꯟꯗꯤꯌꯥꯟ ꯃꯦꯖꯔ ꯀꯥꯞ ꯍꯥꯏꯕꯝꯒ ꯑꯦꯛꯖꯣꯇꯤꯛ ꯀꯥꯞ ꯍꯥꯏꯕꯝꯒꯀꯣ, ꯏꯟꯗꯤꯌꯥꯟ ꯃꯦꯖꯔ ꯀꯥꯞ ꯍꯥꯏꯕ ꯉꯥꯁꯤꯗ ꯆꯤꯡꯉꯤꯕ ꯉꯥꯁꯤꯅ ꯔꯧꯅꯦ, ꯃꯤꯔꯒꯟꯅꯦ, ꯕꯥꯎꯅꯦ, ꯃꯈꯜ ꯑꯍꯨꯝꯁꯤꯅꯤ. ꯑꯦꯛꯖꯣꯇꯤꯛ ꯀꯥꯞꯇ ꯍꯥꯏꯔꯒꯅ ꯒ꯭ꯔꯥꯁ ꯀꯥꯞꯅꯦ, ꯁꯤꯜꯚꯔꯅꯦ, ꯀꯃꯟ ꯀꯥꯞꯅꯦ. ꯍꯥꯏꯔꯤꯕ ꯉꯥ ꯃꯈꯜ ꯇꯔꯨꯛꯁꯤꯅꯤ ꯌꯥꯝꯅ ꯀꯃꯟ ꯑꯣꯏꯅ ꯉꯥ ꯌꯣꯛꯄꯁꯤꯡꯅ ꯌꯣꯛꯅꯔꯤꯁꯤ. ꯑꯗꯨꯕꯨ ꯍꯧꯖꯤꯛꯇꯤ ꯁꯣꯔꯠ ꯗ꯭ꯌꯨꯔꯦꯁꯟꯗ ꯌꯣꯛꯄ ꯌꯥꯕ ꯄ꯭ꯂꯁ ꯍꯥꯏ ꯌꯤꯜꯗꯤꯡ ꯚꯦꯔꯥꯏꯇꯤ ꯍꯥꯏꯕ ꯇꯥꯔꯦ, ꯁꯤꯒꯨꯝꯕ ꯕ꯭ꯔꯤꯗ ꯃꯌꯥꯝ ꯊꯣꯛꯂꯛꯄꯅꯤꯅ ꯍꯧꯖꯤꯛꯇꯤ ꯑꯩꯈꯣꯏꯅ ꯌꯣꯛꯏꯕ ꯏꯁꯄꯤꯁꯤꯁ ꯑꯩꯈꯣꯏ ꯗꯥꯏꯚꯔꯁꯤꯐꯤꯀꯦꯁꯟ ꯇꯧꯕ ꯃꯊꯧ ꯇꯥꯔꯦ. ꯀꯔꯤꯒꯤꯗꯃꯛꯇꯅꯣ ꯍꯥꯏꯕ ꯃꯇꯝꯗ ꯑꯩꯈꯣꯏ ꯄ꯭ꯔꯗꯛꯁꯟ ꯍꯦꯟꯅꯕꯒꯤꯗꯃꯛꯇ ꯄ꯭ꯂꯁ ꯍꯧꯖꯤꯛ ꯑꯦꯟꯚꯥꯏꯔꯣꯟꯃꯦꯟ ꯅꯠꯇ꯭ꯔꯒ ꯑꯩꯈꯣꯏ ꯀ꯭ꯂꯥꯏꯃꯦꯠꯁꯤꯒꯤ ꯃꯇꯨꯡꯏꯟꯅ ꯉꯁꯥꯏꯒꯤ ꯑꯩꯈꯣꯏꯒꯤ ꯂꯩꯔꯤꯕ ꯔꯤꯁꯣꯔꯁꯁꯤꯒꯤ ꯃꯇꯨꯡꯏꯟꯅ ꯍꯦꯟꯅ ꯄ꯭ꯔꯗꯛꯁꯟ ꯇꯧꯅꯕꯒꯤꯗꯃꯛꯇ ꯑꯅꯧ ꯑꯅꯧꯕ ꯃꯈꯜꯒꯤ ꯏꯁꯄꯤꯁꯤꯁ ꯁꯝꯅ ꯍꯥꯏꯕꯗ ꯌꯥꯝꯅ ꯇꯦꯟꯅ ꯌꯣꯛꯄ ꯌꯥꯕ ꯃꯥꯏꯅꯔ ꯀꯥꯞꯁ, ꯄꯦꯡꯕꯥ ꯂꯩꯔꯤꯕ, ꯑꯩꯈꯣꯏ ꯉꯥꯇꯦꯜ ꯂꯩꯔꯤꯕ, ꯀꯨꯔꯤꯒꯨꯝꯕꯀꯣ, ꯑꯩꯈꯣꯏꯒꯤ ꯉꯥꯇꯣꯟꯒꯨꯝꯕ, ꯁꯤꯒꯨꯝꯕ ꯑꯩꯈꯣꯏꯒꯤ ꯃꯥꯏꯅꯔ ꯀꯥꯞꯁ ꯏꯟꯀꯣꯄꯔꯦꯠ ꯇꯧꯔ ꯃꯇꯨꯡꯗ ꯑꯇꯦꯟꯕ ꯃꯇꯝꯗ ꯉꯥꯁꯤ ꯄꯨꯊꯣꯛꯑꯒ ꯍꯦꯟꯅ ꯄ꯭ꯔꯗꯛꯁꯟ ꯍꯦꯟꯅꯕꯒꯤꯗꯃꯛꯇ ꯍꯥꯟꯅ ꯇꯧꯔꯝꯃꯤꯕ ꯁꯤꯁꯇꯦꯝꯁꯤꯗꯒꯤ ꯑꯅꯧꯕ ꯃꯈꯜꯒꯤ ꯉꯥ ꯍꯥꯞꯆꯜꯂꯒ ꯑꯩꯈꯣꯏ ꯀꯦꯠꯐꯤꯁꯇ ꯍꯥꯏꯔꯒꯁꯨ ꯉꯥꯆꯤꯛꯀꯨꯝꯕ, ꯉꯥꯀ꯭ꯔꯥꯒꯨꯝꯕ ꯃꯦꯆꯨꯌꯔ ꯑꯣꯏꯔꯒ ꯊꯥ ꯑꯍꯨꯝꯗ ꯑꯩꯈꯣꯏꯅ ꯍꯥꯔꯚꯦꯁ ꯇꯧꯔꯒ ꯃꯥꯔꯀꯦꯠ ꯇꯧꯕ ꯌꯥꯕ ꯉꯥꯁꯦ, ꯁꯨꯃꯥꯏꯅ ꯑꯩꯈꯣꯏꯅ ꯆꯍꯤ ꯑꯃ ꯉꯥꯏꯔꯒ ꯅꯠꯇ꯭ꯔꯒ 10 ꯃꯟꯁ ꯉꯥꯏꯔꯒ ꯑꯩꯈꯣꯏꯅ ꯄ꯭ꯔꯗꯛꯁꯟ ꯂꯧꯕꯒꯤ ꯃꯍꯨꯠꯇ ꯍꯥꯏꯔꯤꯕ ꯑꯩꯈꯣꯏꯒꯤ ꯃꯅꯤꯄꯨꯔꯗꯁꯨ ꯂꯩꯖꯕ ꯍꯥꯟꯅ ꯅꯦꯇꯤꯞ ꯑꯣꯏꯖꯕ ꯏꯁꯄꯤꯁꯤꯁꯁꯦ ꯃꯁꯤ ꯊꯥ ꯑꯍꯨꯝꯗ ꯃꯔꯤꯗ ꯑꯩꯈꯣꯏꯅ ꯄ꯭ꯔꯗꯛꯁꯟ ꯂꯧꯔꯒ ꯃꯁꯤꯒꯤ ꯏꯟꯀꯣꯄꯔꯦꯠ ꯇꯧꯔꯒꯗꯤ ꯍꯧꯖꯤꯛ ꯃꯄꯥꯟꯗꯒꯤ ꯄꯨꯁꯜꯂꯤꯕ ꯉꯥꯁꯤꯁꯨ ꯑꯩꯈꯣꯏ ꯔꯤꯗ꯭ꯌꯨꯁ ꯇꯧꯕ ꯉꯝꯒꯅꯤ, ꯄ꯭ꯂꯁ ꯑꯩꯈꯣꯏꯒꯤ ꯍꯧꯖꯤꯛ ꯂꯩꯔꯤꯕ ꯄ꯭ꯔꯗꯛꯁꯟꯁꯦ ꯃꯁꯤꯁꯤ ꯑꯩꯈꯣꯏ ꯌꯥꯝꯗ꯭ꯔꯕꯗ ꯑꯠꯂꯤꯁ 15-20% ꯑꯩꯈꯣꯏꯅ ꯍꯦꯟꯅ ꯄ꯭ꯔꯗꯛꯁꯟ ꯏꯟꯀ꯭ꯔꯤꯁ ꯇꯧꯕ ꯉꯝꯒꯅꯤ ꯍꯥꯏꯕꯁꯦ ꯃꯁꯤꯒꯤꯗꯃꯛꯇ ꯑꯩꯈꯣꯏꯅ ꯍꯥꯏꯔꯤꯕ ꯍꯥꯟꯅ ꯌꯣꯛꯅꯕꯁꯤꯗꯒꯤ ꯑꯅꯧ ꯑꯅꯧꯕ ꯃꯈꯜꯁꯦ ꯍꯥꯞꯆꯟꯕꯒꯤ ꯃꯊꯧ ꯇꯥꯔꯛꯑꯦ. ꯀꯔꯤꯒꯤꯗꯃꯛꯇ ꯏꯁꯄꯤꯁꯤꯁ ꯗꯥꯏꯚꯔꯁꯤꯐꯤꯀꯦꯁꯟꯗ ꯑꯩꯈꯣꯏꯅ ꯌꯥꯝꯅ ꯃꯔꯨ ꯑꯣꯏꯔꯤꯁꯤ ꯀꯩꯅꯣ ꯀꯥꯟꯗ ꯑꯦꯁ ꯄꯥꯔ ꯑꯩꯈꯣꯏꯒꯤ ꯏꯟꯗꯤꯌꯥ ꯒꯣꯔꯃꯦꯟꯒꯤ ꯃꯇꯨꯡ ꯏꯟꯅ ꯉꯥꯁꯤ ꯃꯤ ꯑꯃꯅ ꯆꯥꯗꯕ ꯌꯥꯕ ꯄꯥꯔ ꯀꯦꯄꯤꯇꯥ ꯀꯟꯖꯝꯁꯟꯁꯦ ꯑꯩꯈꯣꯏ ꯅꯦꯁꯅꯦꯜꯒꯤ ꯑꯣꯏꯅ ꯑꯩꯈꯣꯏꯒꯤ 11 kg ꯆꯥꯡꯗ ꯃꯤꯅꯤꯃꯝꯗ 11 kg ꯑꯩꯈꯣꯏꯒꯤ ꯀꯟꯖꯝꯁꯟ ꯇꯧ ꯍꯥꯏꯕꯅꯤ ꯄꯥꯔ ꯀꯦꯄꯤꯇꯥ ꯀꯟꯖꯝꯁꯟꯁꯦ. ꯄꯥꯔ ꯀꯦꯄꯤꯇꯥ ꯀꯟꯖꯝꯁꯟꯁꯤ ꯑꯩꯈꯣꯏ ꯏꯚꯟ ꯑꯩꯈꯣꯏꯒꯤ ꯇ꯭ꯔꯤꯄꯨꯔꯥꯒꯨꯝꯕꯗꯗꯤ ꯃꯣꯏꯗꯤ ꯑꯋꯥꯕ 23 kg ꯌꯧꯈ꯭ꯔꯦ. ꯑꯩꯈꯣꯏꯁꯨ ꯉꯁꯥꯏꯒꯤ ꯍꯥꯏꯔꯤꯕ ꯄꯥꯔ ꯀꯦꯄꯤꯇꯥ ꯀꯟꯖꯝꯁꯟꯁꯦ ꯑꯩ�ꯣꯏꯅ ꯑꯞ ꯇꯨ 20 ꯐꯥꯎꯕꯀꯣ 20 kg ꯄꯥꯔ ꯀꯦꯄꯤꯇꯥ ꯀꯟꯖꯝꯁꯟꯁꯦ ꯑꯩꯈꯣꯏꯅ ꯄꯨꯔꯛꯀꯦ ꯍꯥꯏꯕ ꯇꯥꯔꯒꯗꯤ ꯍꯥꯏꯔꯤꯕ ꯑꯩꯈꯣꯏꯒꯤ ꯏꯁꯄꯤꯁꯤꯁ ꯗꯥꯏꯚꯔꯁꯤꯐꯤꯀꯦꯁꯟ ꯄ꯭ꯂꯁ ꯑꯩꯈꯣꯏꯒꯤ ꯁꯥꯏꯟꯇꯤꯐꯤꯛ ꯐꯤꯁ ꯐꯥꯔꯃꯤꯡꯀꯣ, ꯀꯔꯤꯒꯨꯝꯕ ꯁꯥꯏꯟꯇꯤꯐꯤꯛ ꯐꯤꯁ ꯃꯤꯅꯤꯡꯗ ꯆꯪꯉꯛꯑꯒꯗꯤ ꯑꯩꯈꯣꯏꯅ ꯃꯥꯒꯤ ꯄ꯭ꯔꯗꯛꯁꯟꯁꯤ ꯑꯩꯈꯣꯏ ꯑꯕꯞ 2,300 kg ꯄꯥꯔ ꯍꯦꯛꯇꯔꯒꯤ ꯃꯊꯛꯇ ꯄꯨꯊꯣꯛꯄ ꯉꯝꯗꯧꯔꯤꯕꯅꯤ. ꯄ꯭ꯂꯁ ꯑꯩꯈꯣꯏꯅ ꯏꯁꯄꯤꯁꯤꯁ ꯗꯥꯏꯚꯔꯁꯤꯐꯤꯀꯦꯁꯟ ꯂꯥꯛꯑꯒꯗꯤ ꯉꯁꯥꯏꯒꯤ ꯑꯩꯈꯣꯏꯒꯤ ꯄꯨꯊꯣꯛꯏꯕ ꯄ꯭ꯔꯗꯛꯁꯟꯁꯤꯗꯒꯤ ꯑꯃꯨꯛꯀ 10-20% ꯔꯦꯟꯁꯇ ꯄ꯭ꯔꯗꯛꯁꯟ ꯍꯦꯟꯒꯠꯂꯛꯀꯗꯧꯔꯤꯅꯤꯀꯣ. ꯑꯗꯨꯅ ꯍꯥꯏꯔꯤꯕ ꯄꯣꯠꯁꯦ ꯃꯁꯤꯒꯤꯗꯃꯛꯇ ꯑꯩꯈꯣꯏꯅ ꯍꯧꯖꯤꯛꯀꯤ ꯑꯩꯈꯣꯏꯒꯤ ꯃꯥꯏꯅꯔ ꯀꯥꯞꯁ ꯑꯩꯈꯣꯏ ꯍꯧꯖꯤꯛ ꯑꯩꯈꯣꯏ ꯃꯅꯤꯄꯨꯔꯗ ꯂꯩꯔꯤꯕ ꯁꯤꯗꯁꯨ ꯏꯝꯐꯦꯁꯤꯁ ꯄꯤꯔꯒ ꯑꯩꯈꯣꯏꯒꯤ ꯍꯥꯟꯅ ꯌꯣꯛꯏꯕ ꯏꯟꯗꯤꯌꯥꯟ ꯃꯦꯖꯔ ꯀꯥꯞ ꯅꯠꯇ꯭ꯔꯒ ꯑꯦꯛꯖꯣꯇꯤꯛ ꯀꯥꯞꯁꯦ ꯃꯁꯤꯗ ꯑꯩꯈꯣꯏꯒꯤ ꯏꯝꯄꯣꯔꯇꯦꯟꯠ ꯑꯣꯏꯕ ꯃꯔꯨꯑꯣꯏꯕ ꯃꯥꯏꯅꯔ ꯀꯥꯞꯁꯦ ꯏꯟꯀꯣꯄꯔꯦꯠ ꯇꯧꯔꯒ ꯄ꯭ꯂꯁ ꯁꯤꯒꯤ ꯃꯊꯛꯇ ꯑꯩꯈꯣꯏꯒꯤ ꯀꯦꯠ ꯐꯤꯁꯇ ꯑꯩꯈꯣꯏꯒꯤ ꯉꯥꯆꯤꯛꯀꯨꯝꯕ ꯉꯀ꯭ꯔꯥꯒꯨꯝꯕꯀꯣ ꯁꯤꯒꯤ ꯄꯣꯠꯁꯤꯁꯨ ꯑꯩꯈꯣꯏꯅ ꯏꯟꯀꯣꯄꯔꯦꯠ ꯇꯧꯔꯒ ꯄꯨꯟꯅ ꯑꯩꯈꯣꯏꯒꯤ ꯄꯥꯏꯈꯠꯃꯤꯟꯅꯔꯒꯗꯤ ꯑꯩꯈꯣꯏꯒꯤ ꯁꯤꯟ ꯃꯤꯠꯂꯣꯟꯗ ꯌꯥꯝꯅ ꯀꯥꯟꯅꯅꯤ ꯍꯥꯏꯕ ꯋꯥꯐꯝꯁꯤ ꯊꯝꯖꯒꯦ.
5: ꯉꯥ ꯃꯈꯜꯁꯤꯡꯁꯦ ꯑꯅꯧꯕꯁꯤꯡꯁꯦ ꯍꯥꯞꯆꯤꯜꯂꯛꯄ ꯃꯇꯝꯗ ꯍꯥꯟꯅ ꯂꯩꯖꯔꯝꯂꯤꯕ ꯉꯥꯁꯤꯡꯁꯦ ꯃꯁꯤꯒ ꯑꯗꯨꯝ ꯄꯨꯂꯞ ꯊꯥꯗꯃꯤꯟꯅꯕ ꯌꯥꯕ꯭ꯔꯥ, ꯅꯠꯇ꯭ꯔꯒꯅ ꯃꯈꯣꯏꯁꯦ ꯊꯥꯗꯅꯕꯒꯤꯗꯃꯛ ꯌꯣꯛꯅꯕꯒꯤꯗꯃꯛꯇ ꯊꯝꯐꯝꯁꯤꯗꯤ ꯀꯔꯝꯅ ꯁꯦꯝ ꯁꯥꯒꯅꯤ ꯃꯁꯤꯒꯤ ꯃꯇꯥꯡꯗ?
6: ꯑꯩꯈꯣꯏꯅ ꯍꯧꯖꯤꯛꯁꯦ ꯍꯥꯟꯅ ꯌꯣꯛꯅꯔꯤꯕꯒꯤ ꯁꯤꯁꯇꯦꯝꯁꯦ ꯃꯁꯤꯒꯤ ꯄꯣꯟ ꯃꯦꯅꯦꯖꯃꯦꯟꯠ ꯑꯩꯈꯣꯏꯒꯤ ꯄ꯭ꯔꯤ ꯏꯁꯇꯣꯛꯀꯤꯡ ꯑꯃꯁꯨꯡ ꯄꯣꯁ ꯏꯁꯇꯣꯛꯀꯤꯡꯀꯣ, ꯉꯥ ꯍꯥꯞꯇ꯭ꯔꯤꯉꯩ ꯃꯃꯥꯡꯗ ꯄꯨꯈ꯭ꯔꯤ ꯁꯦꯝꯕꯤꯕ ꯍꯥꯏꯕ ꯑꯃ, ꯉꯥ ꯍꯥꯞꯈ꯭ꯔꯕ ꯃꯇꯨꯡꯗ ꯄꯨꯈ꯭ꯔꯤ ꯁꯦꯝꯕ ꯑꯃ ꯑꯅꯤꯅꯤꯀꯣ, ꯄ꯭ꯔꯤ ꯑꯦꯟ ꯄꯣꯁ ꯏꯁꯇꯣꯛꯀꯤꯡ ꯃꯦꯅꯦꯖꯃꯦꯟꯠꯁꯦ ꯃꯁꯤ ꯑꯩꯈꯣꯏꯅ ꯍꯥꯟꯅ ꯌꯣꯛꯈ꯭ꯔꯤꯕ ꯃꯑꯣꯡꯗꯨꯒꯤ ꯃꯇꯨꯡ ꯏꯟꯅ ꯆꯞ ꯃꯥꯟꯅꯅ ꯑꯩꯈꯣꯏ ꯁꯦꯝꯕ ꯌꯥꯏ. ꯋꯦꯔꯦꯜꯁ ꯑꯩꯈꯣꯏꯅ ꯀꯔꯤꯒꯨꯝꯕ ꯑꯩꯈꯣꯏꯒꯤ ꯉꯥꯆꯤꯛꯀꯨꯝꯕ ꯉꯀ꯭ꯔꯥꯒꯨꯝꯕ ꯑꯩꯈꯣꯏꯒꯤ ꯎꯀꯥꯕꯤꯒꯨꯝꯕ ꯌꯣꯛꯀꯦ ꯍꯥꯏꯔꯒꯗꯤ ꯃꯈꯣꯏꯁꯤ ꯑꯩꯈꯣꯏꯅ ꯐ꯭ꯔꯥꯏꯗꯒꯤ ꯏꯁꯇꯣꯛꯀꯤꯡ ꯇꯧꯕ ꯍꯧꯕ ꯃꯇꯝꯗꯗꯤ ꯋꯥꯇꯔ ꯂꯦꯕꯦꯜ ꯄ꯭ꯂꯁ ꯕꯣꯟ ꯄ꯭ꯔꯤꯄꯔꯦꯁꯟ ꯃꯦꯅꯦꯖꯃꯦꯟꯠꯁꯦ ꯄꯤꯛꯏꯉꯩ ꯃꯇꯝꯗꯅ ꯏꯁꯤꯡ ꯂꯦꯕꯦꯜꯁꯦ ꯌꯥꯝꯅ ꯅꯦꯝꯅ ꯊꯝꯕ, ꯋꯥꯏꯔꯁ ꯃꯥꯅ ꯆꯥꯎꯈꯠꯂꯒꯅ ꯏꯁꯤꯡꯒꯤ ꯂꯦꯕꯦꯜꯁꯦ ꯑꯃ ꯍꯦꯟꯒꯠꯂꯛꯄꯀꯣ, ꯁꯤꯒꯤ ꯃꯑꯣꯡꯁꯤꯗ ꯁꯥꯟꯅꯔꯒ ꯉꯁꯥꯏꯒꯤ ꯑꯩꯈꯣꯏꯅ ꯑꯇꯦꯟꯕ ꯃꯇꯝꯗ ꯀ꯭ꯔꯣꯞꯁꯤ ꯄ꯭ꯔꯗꯛꯁꯟ ꯂꯧꯔꯛꯀꯗꯧꯔꯤꯕꯅꯤꯅ ꯄ꯭ꯔꯤ ꯏꯁꯇꯣꯛꯀꯤꯡ ꯑꯦꯟ ꯄꯣꯁ ꯏꯁꯇꯣꯛꯀꯤꯡ ꯃꯦꯅꯦꯖꯃꯦꯟꯠ ꯁꯤꯗꯤ ꯃꯣꯔ ꯑꯣꯔ ꯂꯦꯁ ꯑꯩꯈꯣꯏꯒꯤ ꯍꯥꯟꯅ ꯌꯣꯛꯈꯤꯕ ꯃꯑꯣꯡꯗꯨꯒ ꯆꯞ ꯃꯥꯟꯅꯅ ꯇꯧꯕꯤꯕꯗ ꯀꯩꯁꯨ ꯑꯀꯥꯏꯕ ꯂꯩꯇꯦ ꯍꯥꯏꯕ ꯊꯝꯖꯒꯦ.
5: ꯉꯥ ꯃꯈꯜꯁꯤꯡꯁꯤ ꯍꯦꯟꯅ ꯑꯇꯦꯟꯕ ꯃꯇꯝꯗ ꯁꯦꯟꯗꯣꯡ ꯂꯩꯕꯁꯤ ꯀꯔꯝ ꯀꯔꯝꯕ ꯃꯈꯜꯁꯤꯡꯁꯤꯅ ꯑꯣꯏꯒꯅꯤ ꯍꯥꯏꯕꯁꯤꯁꯨ ꯊꯝꯖꯒꯦ.
6: ꯑꯦꯁ ꯄꯥꯔ ꯑꯩꯈꯣꯏꯒꯤ ꯑꯦꯛꯁꯄꯦꯔꯤꯃꯦꯟꯠ ꯑꯩꯈꯣꯏ 3 to 4 times cropꯗꯤ ꯂꯧꯕ ꯌꯥꯏ ꯑꯗꯨꯅ ꯍꯥꯏꯔꯤꯕ ꯉꯥ ꯃꯈꯜꯁꯦ ꯈꯟꯕꯤꯕ ꯃꯊꯧ ꯇꯥꯏ ꯍꯥꯏꯅ ꯊꯝꯖꯒꯦ
5: ꯃꯈꯣꯏꯁꯦ ꯊꯥꯗꯕ ꯃꯇꯝꯗ ꯄꯨꯈ꯭ꯔꯤ ꯑꯃꯠꯇꯗ ꯄꯨꯟꯅ ꯊꯥꯗꯕꯁꯦ ꯌꯥꯕ꯭ꯔꯥ ꯇꯣꯉꯥꯟ ꯇꯣꯉꯥꯟ ꯁꯦꯝꯕꯤꯒꯗ꯭ꯔꯥ ꯍꯥꯏꯕꯁꯤꯁꯨ ꯊꯝꯕꯤꯌꯨ
6: ꯃꯥꯏꯅꯔ ꯀ꯭ꯔꯥꯞꯇ ꯑꯣꯏꯔꯒꯗꯤ ꯈ꯭ꯋꯥꯏꯗꯒꯤ ꯐꯕꯗꯤ ꯍꯥꯟꯅꯒꯤ ꯏꯟꯗꯤꯌꯥꯟ ꯃꯦꯖꯔ ꯀ꯭ꯔꯥꯞ ꯅꯠꯇ꯭ꯔꯒ ꯑꯦꯖꯣꯇꯤꯛ ꯀ꯭ꯔꯥꯞꯀ ꯄꯨꯂꯞ ꯀꯝꯄꯣꯖꯤꯠ ꯅꯠꯇ꯭ꯔ ꯄꯣꯂꯤꯀꯜꯆꯔ ꯃꯑꯣꯡꯗ ꯌꯣꯛꯄ ꯌꯥꯔꯦ ꯄꯨꯟꯅ ꯄꯨꯟꯁꯤꯟꯕꯗ ꯀꯩꯁꯨ ꯀꯥꯏꯗꯦ ꯍꯥꯏꯔꯤꯕ ꯉꯥꯁꯤ ꯍꯥꯞꯀꯦ ꯍꯥꯏꯔꯒꯗꯤ ꯉꯥꯗ ꯑꯩꯈꯣꯏꯅ ꯃꯊꯛꯇ ꯂꯩꯕ ꯃꯌꯥꯏꯗ ꯂꯩꯕ ꯃꯈꯥꯗ ꯂꯩꯕ ꯉꯥ ꯍꯥꯏꯕꯅꯤꯅ ꯑꯩꯈꯣꯏꯅ ꯍꯥꯞꯀꯗꯧꯔꯤꯕ ꯉꯥꯁꯦ ꯃꯁꯤꯒꯤ ꯃꯇꯨꯡꯏꯟꯅ ꯁꯝꯅ ꯍꯥꯏꯕꯗ ꯍꯥꯞꯆꯤꯟꯒꯗꯧꯔꯤꯕ ꯉꯥꯁꯤꯅ ꯃꯈꯥꯗ ꯂꯩꯕ ꯉꯥ ꯑꯣꯏꯔꯒꯗꯤ ꯍꯥꯟꯅ ꯌꯥꯎꯔꯝꯕ ꯉꯥ ꯃꯈꯥꯗ ꯂꯩꯕ ꯉꯥꯁꯦ ꯁꯤꯒ ꯃꯁꯤꯡꯁꯤ ꯑꯩꯈꯣꯏꯅ ꯑꯦꯗꯖꯁ ꯇꯧꯅꯕ ꯆꯪꯉꯤ ꯍꯥꯟꯅꯒꯤ ꯉꯥꯁꯤ ꯃꯁꯤꯡ ꯆꯞ ꯃꯥꯟꯅꯅ ꯊꯝꯕ ꯉꯥ 1000 ꯂꯤꯁꯤꯡ ꯑꯃ ꯊꯝꯒꯗꯕꯁꯤꯗ ꯍꯥꯟꯅ ꯉꯥꯁꯦ 1000 ꯌꯥꯎꯔꯒ ꯑꯅꯧꯕ ꯍꯥꯞꯆꯤꯟꯒꯗꯧꯔꯤꯕ ꯃꯥꯏꯅꯔ ꯀ꯭ꯔꯥꯞꯁꯦ ꯃꯁꯤꯁꯨ ꯑꯩꯈꯣꯏꯅ ꯉꯥ 1000 ꯍꯥꯞꯄꯒꯗꯤ ꯄ꯭ꯔꯣꯕ꯭ꯂꯦꯝ ꯊꯣꯛꯂꯛꯑꯅꯤ ꯑꯗ ꯑꯩꯈꯣꯏꯅ ꯑꯅꯧꯕ ꯉꯥꯁꯦ ꯍꯥꯞꯀꯦ ꯍꯥꯏꯔꯒꯅ ꯍꯥꯟꯅ ꯏꯗꯨ ꯂꯧꯊꯣꯛꯑꯒ ꯑꯅꯧꯕ ꯁꯥꯞꯆꯤꯟꯕ ꯑꯃ ꯅꯠꯇ꯭ꯔꯒꯅ ꯍꯥꯟꯅꯒꯤ ꯂꯩꯔꯝꯕꯁꯤꯗ ꯉꯥ ꯆꯥꯝꯃꯉꯥ ꯔꯤꯗ꯭ꯌꯨꯁ ꯇꯧꯔꯒ ꯁꯣꯝ ꯅꯥꯀꯟꯗ ꯑꯃꯨꯛ ꯉꯥ ꯆꯥꯝꯃꯉꯥ ꯑꯃ ꯑꯦꯗ ꯇꯧꯔꯛꯄ ꯑꯃ ꯁꯨꯃꯥꯏꯅ ꯇꯧꯔꯒ ꯃꯥꯒꯤ ꯏꯁꯇꯣꯛꯀꯤꯡ ꯗꯦꯟꯁꯤꯇꯤꯁꯤ ꯑꯩꯈꯣꯏ ꯃꯦꯅꯦꯖꯃꯦꯟꯠ ꯇꯧꯕ ꯇꯥꯔꯦ ꯑꯗꯨꯒ ꯑꯩꯈꯣꯏꯒꯤ ꯉꯥꯆꯤꯛꯀꯨꯝꯕ ꯉꯀ꯭ꯔꯥꯒꯨꯝꯕ ꯎꯀꯥꯕꯤꯒꯨꯝꯕ ꯇꯨꯡꯍꯟꯕꯤꯒꯨꯝꯕꯗꯤ ꯑꯇꯣꯞꯄꯒ ꯑꯃꯐꯥꯎ ꯃꯤꯛꯁ ꯇꯧꯗꯕꯀꯣ ꯃꯥꯒꯤ ꯃꯁꯥ ꯃꯁꯥꯁꯤꯈꯛꯇ ꯉꯥꯆꯤꯛ ꯌꯣꯛꯑꯒꯅ ꯉꯥꯆꯤꯛ ꯈꯛꯇꯪ ꯌꯣꯛꯄ ꯃꯣꯅꯣꯀꯜꯆꯔ ꯁꯤꯁꯇꯦꯝꯗꯀꯣ ꯑꯗꯨꯗꯒꯤ ꯉꯀ꯭ꯔꯥ ꯌꯣꯛꯑꯒꯅ ꯉꯀ꯭ꯔꯥ ꯈꯛꯇꯪ ꯃꯣꯅꯣꯀꯜꯆꯔ ꯁꯤꯁꯇꯦꯝꯗ ꯌꯣꯛꯄꯀꯣ ꯁꯤꯅ ꯈ꯭ꯋꯥꯏꯗꯒꯤ ꯍꯦꯟꯅ ꯐꯩ
5: ꯊꯥꯗꯒꯗꯧꯔꯤꯕ ꯉꯥ ꯃꯆꯥꯁꯤꯡꯁꯦ ꯃꯁꯤꯗꯤ ꯑꯩꯈꯣꯏ ꯀꯔꯥꯏꯗꯒꯤ ꯂꯧꯕꯤꯒꯅꯤ ꯍꯥꯏꯕꯗꯤ ꯉꯥ ꯃꯆꯥꯁꯤꯁꯨ ꯑꯐꯕ ꯆꯥꯔ ꯈꯟꯕꯁꯦ ꯑꯗꯨꯝ ꯃꯊꯧ ꯇꯥꯏ ꯍꯥꯏꯅ ꯈꯟꯖꯩ ꯑꯗꯨ ꯃꯆꯥꯁꯤꯡꯁꯦ ꯀꯔꯥꯏꯗꯒꯤ ꯂꯧꯕꯤꯒꯅꯤ ꯑꯗꯨꯃꯒꯤ ꯌꯨꯝꯗ ꯁꯦꯝꯃꯁꯨ ꯌꯥꯕ꯭ꯔꯥ ꯍꯥꯏꯕꯁꯤꯁꯨ ꯊꯝꯕꯤꯌꯨ
6: ꯃꯁꯤꯒꯤ ꯄꯣꯏꯟꯁꯤꯗꯤ ꯑꯩꯈꯣꯏ ꯌꯥꯝ ꯃꯔꯨ ꯑꯣꯏꯔꯤꯁꯦ ꯀꯩꯅꯣ ꯍꯥꯏꯕ ꯃꯇꯝꯁꯤꯗ ꯍꯧꯖꯤꯛꯇꯤ ꯉꯥ ꯈꯛꯇꯒꯤ ꯅꯠꯇ꯭ꯔꯦ ꯑꯣꯜ ꯑꯦꯒ꯭ꯔꯤꯀꯜꯆꯔ ꯑꯦꯟ ꯑꯦꯂꯥꯏ ꯁꯦꯛꯇꯔ ꯈꯨꯗꯤꯡꯃꯛꯇ ꯑꯦꯅꯤ ꯑꯩꯅ ꯐꯥꯔꯃꯤꯡ ꯑꯃ ꯇꯧꯕ ꯃꯇꯝꯗ ꯃꯥꯒꯤ ꯆꯥꯔꯥꯁꯤ ꯈ꯭ꯋꯥꯏꯗꯒꯤ ꯑꯐꯕ ꯕꯦꯁ ꯀ꯭ꯋꯥꯂꯤꯇꯤ ꯈꯟꯕ ꯃꯊꯧ ꯇꯥꯏ ꯑꯩꯒꯤ ꯁꯤꯠ ꯀ꯭ꯋꯥꯂꯤꯇꯤꯁꯦ ꯁꯤꯒꯤ ꯃꯇꯨꯡꯏꯟꯅ ꯑꯩꯉꯣꯟꯗ ꯍꯌꯦꯡ ꯄ꯭ꯔꯗꯛꯁꯟ ꯁꯦ ꯃꯁꯤꯒꯤ ꯄ꯭ꯔꯗꯛꯁꯟꯁꯤ ꯂꯦꯕꯛꯀꯗꯧꯔꯤꯅꯦ ꯑꯗ ꯑꯩꯈꯣꯏꯒꯤ ꯁꯤꯠ ꯀ꯭ꯋꯥꯂꯤꯇꯤꯁꯤ ꯂꯩꯇ꯭ꯔꯒꯗꯤ ꯍꯌꯦꯡ ꯑꯩꯒꯤ ꯄ꯭ꯔꯗꯛꯁꯟꯁꯤ ꯔꯤꯗ꯭ꯌꯨꯁ ꯇꯧꯔꯛꯀꯗꯕꯅꯤꯅ ꯉꯥ ꯃꯆꯥꯁꯦ ꯐꯖꯅ ꯃꯥ ꯀ꯭ꯋꯥꯂꯤꯇꯤ ꯂꯩꯕ ꯁꯤꯠ ꯈꯟꯕ ꯃꯊꯧ ꯇꯥꯔꯦ ꯃꯅꯤꯄꯨꯔꯒꯤ ꯁꯤꯅꯔꯤꯗ ꯑꯌꯥꯝꯕ ꯇꯧꯔꯤꯁꯤ ꯉꯥ ꯃꯆꯥꯁꯤ ꯃꯄꯥꯟꯗꯒꯤ ꯂꯣꯏꯅ ꯄꯨꯁꯜꯂꯛꯄ ꯉꯥꯛꯇꯅꯦ ꯏꯟꯇꯔꯦꯁ ꯑꯣꯏꯕ ꯐꯥꯔꯃꯔ ꯌꯥꯝ ꯂꯩꯔꯕꯅꯤꯅ ꯍꯧꯖꯤꯛꯇꯤ ꯏꯕꯟ ꯉꯥꯆꯤꯛ ꯍꯥꯏꯔꯒꯁꯨ ꯉꯀ꯭ꯔꯥ ꯍꯥꯏꯔꯒꯁꯨ ꯎꯀꯥꯕꯤ ꯍꯥꯏꯔꯒꯁꯨ ꯑꯩꯈꯣꯏ ꯃꯅꯤꯄꯨꯔꯗ ꯉꯥ ꯃꯆꯥꯁꯤ ꯌꯥꯝꯅ ꯄꯨꯊꯣꯛꯏꯀꯣ ꯃꯄꯥꯟꯗ ꯈꯛꯇꯅ ꯑꯩꯈꯣꯏꯅ ꯗꯤꯄꯦꯟꯁꯤ ꯇꯧꯗꯕꯤꯗ ꯍꯧꯖꯤꯛ ꯉꯥ ꯃꯆꯥ ꯄꯨꯊꯣꯛꯏꯕ ꯐꯥꯔꯃꯔꯁꯦ ꯃꯁꯤꯒꯤ ꯃꯊꯛꯇ ꯑꯇꯣꯞꯄ ꯏꯟꯇꯔꯦꯁ ꯑꯣꯏꯕ ꯐꯥꯔꯃꯔ ꯃꯌꯥꯝ ꯑꯃꯁꯨ ꯆꯪꯁꯜꯂꯛꯑꯒ ꯀ꯭ꯋꯥꯂꯤꯇꯤ ꯑꯣꯏꯕ ꯁꯤꯠ ꯄ꯭ꯔꯗꯛꯁꯟꯁꯦ ꯊꯕꯛꯁꯤ ꯄꯥꯏꯈꯟꯃꯤꯟꯅꯔꯒ ꯑꯩꯈꯣꯏ ꯉꯥ ꯃꯆꯥ ꯑꯐꯕꯁꯤ ꯄꯨꯊꯣꯛꯑꯒ ꯌꯣꯛꯄꯁꯤ ꯍꯧꯅꯔꯕꯅꯤꯅ ꯉꯥ ꯃꯆꯥꯁꯦ ꯑꯩꯈꯣꯏꯁꯤꯗ ꯄꯨꯊꯣꯛꯄ ꯉꯥꯁꯤꯅ ꯁꯤꯖꯤꯟꯅꯔꯒ ꯍꯣꯠꯅꯃꯤꯟꯅꯁꯤ ꯍꯥꯏꯕꯁꯤ ꯊꯝꯃꯤ
5: ꯀꯅꯥꯒꯨꯝꯕ ꯂꯧꯃꯤꯁꯤꯡꯁꯤꯅ ꯉꯥ ꯃꯆꯥ ꯁꯦꯝꯕꯒꯤ ꯇ꯭ꯔꯦꯅꯤꯡꯁꯦ ꯂꯧꯖꯒꯦ ꯍꯥꯏꯔꯒꯁꯨ ꯑꯗꯨꯝ ꯏꯔꯥꯏ ꯂꯥꯏꯅ ꯐꯪꯕ ꯇ꯭ꯔꯦꯅꯤꯡꯁꯦ
6: ꯉꯥ ꯃꯆꯥ ꯄꯨꯊꯣꯛꯄꯒꯤ ꯑꯣꯏꯔꯣꯀꯣ ꯕ꯭ꯔꯨꯠ ꯏꯁꯇꯣꯛ ꯃꯦꯅꯦꯖꯃꯦꯟꯠ ꯉꯥ ꯃꯄꯤ ꯁꯦꯝꯕꯒꯤ ꯑꯣꯏꯔꯁꯨꯀꯣ ꯕꯣꯟ ꯃꯦꯅꯦꯖꯃꯦꯟꯠꯒꯤ ꯗꯤꯖꯤꯁ ꯃꯦꯅꯦꯖꯃꯦꯟꯠꯒꯤ ꯑꯦꯅꯤ ꯍꯤꯔꯝ ꯐꯤꯁꯔꯤꯒꯤ ꯁꯦꯛꯇꯔꯗꯀꯣ ꯀꯅꯥꯒꯨꯝꯕ ꯏꯝꯐꯥꯜ ꯏꯁꯀꯤ ꯐꯥꯔꯃꯔ ꯑꯣꯏꯔꯁꯨ ꯑꯦꯅꯤ ꯗꯤꯁꯇ꯭ꯔꯤꯛꯀꯤ ꯑꯣꯏꯔꯒꯁꯨ ꯃꯥꯒꯤ ꯑꯩꯈꯣꯏꯒꯤ ꯀ꯭ꯔꯤꯁꯤ ꯕꯤꯒ꯭ꯌꯥꯟ ꯀꯦꯟꯗ꯭ꯔ ꯍꯥꯏꯕꯁꯦ ꯗꯤꯁꯇ꯭ꯔꯤꯛ ꯈꯨꯗꯤꯡꯒꯤ ꯂꯩꯕꯅꯤꯅ ꯑꯦꯅꯤ ꯐꯥꯔꯃꯔ ꯑꯃꯅ ꯍꯥꯏꯔꯤꯕ ꯉꯥ ꯌꯣꯛꯄꯒꯤ ꯃꯇꯥꯡꯗ ꯈꯪꯅꯤꯡꯕ ꯑꯦꯛꯁꯄꯤꯔꯤꯌꯦꯟꯁ ꯂꯩꯅꯤꯡꯕꯀꯣ ꯑꯗꯒꯤ ꯇ꯭ꯔꯦꯅꯤꯡ ꯂꯧꯅꯤꯡꯕ ꯂꯩꯔꯒꯁꯨ ꯀ꯭ꯔꯤꯁꯤ ꯕꯤꯒ꯭ꯌꯥꯟ ꯀꯦꯟꯗ꯭ꯔꯗ ꯀꯟꯇꯦꯛ ꯇꯧꯕꯤꯔꯒ ꯑꯗꯨꯒꯤ ꯈꯨꯗꯣꯡꯆꯥꯕꯗꯨꯃꯗꯤ ꯊ꯭ꯔꯨ ꯑꯥꯎꯠ ꯗ ꯏꯌꯔ ꯑꯩꯈꯣꯏ ꯄꯤꯖꯔꯤ ꯄ꯭ꯂꯁ ꯄꯤꯖꯒꯦ ꯍꯥꯏꯕꯁꯤ ꯊꯝꯖꯒꯦ
5: ꯃꯊꯪꯗ ꯈꯪꯖꯅꯤꯡꯕꯁꯤꯅ ꯗꯣꯛꯇꯔ ꯊꯥꯗꯒꯗꯧꯔꯤꯕ ꯉꯥ ꯃꯆꯥꯁꯤꯡꯁꯦ ꯃꯁꯤꯒꯤ ꯃꯐꯝꯁꯤ ꯊꯥꯗꯗ꯭ꯔꯤꯉꯩ ꯃꯥꯡ ꯑꯣꯏꯅꯅ ꯀꯔꯤ ꯀꯔꯝ ꯇꯧꯔꯒ ꯁꯦꯝ ꯁꯥꯒꯅꯤ ꯑꯗꯨꯒ ꯃꯥꯒꯤ ꯊꯥꯗꯒꯗꯧꯔꯤꯕ ꯉꯥ ꯃꯁꯤꯡꯒꯤ ꯆꯥꯡꯁꯤꯒ ꯄꯥꯛ ꯆꯥꯎꯕꯁꯤꯒꯅ ꯀꯌꯥꯝꯅ ꯑꯣꯏꯍꯟꯒꯅꯤ ꯍꯥꯏꯕꯁꯤꯒꯤ ꯃꯇꯥꯡꯗꯁꯨ ꯋꯥꯐꯝ ꯈꯔꯗꯪ ꯊꯝꯕꯤꯌꯨ
6: ꯀꯃꯔꯁꯤꯌꯦꯜ ꯑꯣꯏꯅ ꯄ꯭ꯔꯗꯛꯁꯟ ꯇꯧꯅꯕꯒꯤꯗꯃꯛꯇꯗꯤ ꯉꯥꯒꯤ ꯄꯨꯈ꯭ꯔꯤꯁꯤ 0.25 ꯍꯦꯛꯇꯔꯀꯣ ꯂꯧ ꯁꯪꯉꯝ ꯑꯃ ꯍꯥꯏꯇꯥꯔꯦꯀꯣ ꯇꯧꯕꯁꯤꯅ ꯈ꯭ꯋꯥꯏꯗꯒꯤ ꯁꯨꯇꯦꯕꯜ ꯑꯣꯏꯀꯣ ꯁꯤꯗꯒꯤ ꯄꯤꯛꯑꯒꯁꯨ ꯁꯤꯗꯒꯤ ꯆꯥꯎꯔꯒꯁꯨ ꯌꯥꯗꯦ ꯍꯥꯏꯕ ꯅꯠꯇꯕ ꯑꯗꯨꯕꯨ ꯃꯤꯅꯤꯃꯝꯗ ꯑꯩꯈꯣꯏꯅ ꯀꯃꯔꯁꯤꯌꯦꯜ ꯑꯣꯏꯅ ꯆꯪꯁꯜꯂꯛꯄ ꯃꯇꯝꯗꯗꯤ ꯂꯧ ꯁꯪꯉꯝ ꯑꯃꯒꯤ ꯄꯨꯈ꯭ꯔꯤ ꯑꯣꯏꯕꯁꯦ ꯑꯦꯔꯤꯌꯥꯗ ꯃꯁꯤꯅ ꯈ꯭ꯋꯥꯏꯗꯒꯤ ꯍꯦꯟꯅ ꯐꯩ ꯄꯨꯈ꯭ꯔꯤꯁꯤꯗꯤ ꯃꯈꯜ ꯃꯈꯜ ꯇꯣꯉꯥꯜꯂꯤ ꯀꯅꯥꯒꯨꯝꯕꯅ ꯉꯥ ꯃꯆꯥꯁꯦ ꯄꯨꯊꯣꯛꯅꯤꯡꯕ ꯇꯥꯔꯒꯗꯤꯀꯣ ꯄꯨꯈ꯭ꯔꯤꯁꯤ ꯅꯁꯔꯤ ꯄꯣꯟ ꯗꯔꯀꯥꯔ ꯑꯣꯏꯅꯤ ꯔꯤꯌꯔꯤꯡ ꯄꯣꯟ ꯗꯔꯀꯥꯔ ꯑꯣꯏꯅꯤ ꯏꯁꯇꯣꯛꯀꯤꯡ ꯄꯣꯟ ꯗꯔꯀꯥꯔ ꯑꯣꯏꯅꯤ ꯉꯥ ꯃꯆꯥ ꯄꯨꯊꯣꯛꯅꯕꯒꯤꯗꯃꯛꯇꯗꯤ ꯄꯨꯈ꯭ꯔꯤ ꯑꯍꯨꯝ ꯗꯔꯀꯥꯔ ꯑꯣꯏꯅꯤ ꯀꯅꯥꯒꯨꯝꯕꯅ ꯉꯥꯁꯦ ꯃꯆꯥꯁꯦ ꯂꯩꯔꯒ ꯑꯩ ꯆꯥꯎꯕꯕꯨ ꯃꯥꯔꯀꯦꯇꯦꯕꯜ ꯁꯥꯏꯖꯐꯥꯎ ꯌꯣꯟꯒꯦ ꯍꯥꯏꯔꯒꯅ ꯍꯥꯏꯔꯤꯕ ꯄꯨꯈ꯭ꯔꯤ ꯑꯍꯨꯝꯁꯤ ꯊꯝꯗ꯭ꯔꯒꯁꯨ ꯒ꯭ꯔꯣꯠ ꯑꯥꯎꯠ ꯄꯣꯟ ꯑꯃꯈꯛꯇꯪ ꯊꯝꯕ ꯌꯥꯔꯦꯀꯣ ꯄꯨꯈ꯭ꯔꯤꯁꯤꯗꯤ ꯇꯧꯒꯗꯧꯔꯤꯕ ꯑꯦꯛꯇꯤꯚꯤꯇꯤꯁ ꯑꯥꯏꯗꯔ ꯑꯩꯁꯤ ꯉꯥꯁꯤ ꯏꯁꯄꯣꯟ ꯁꯦꯝꯒꯅꯤ ꯍꯥꯏꯔꯒꯅ ꯏꯁꯄꯣꯟ ꯁꯦꯝꯕꯒꯤ ꯅꯁꯔꯤ ꯄꯣꯟꯁꯤꯃ ꯗꯔꯀꯥꯔ ꯑꯣꯏꯔꯦꯀꯣ ꯑꯗꯨꯗꯒꯤ ꯑꯩꯅ ꯀꯔꯤꯒꯨꯝꯕ ꯅꯁꯔꯤꯁꯤꯗꯒꯤꯅ ꯑꯩꯅ ꯔꯤꯌꯔꯤꯡ ꯄꯣꯟ ꯍꯥꯏꯇꯥꯔꯦꯀꯣ ꯏꯁꯄꯣꯟꯁꯤ ꯊꯝꯃꯒ ꯑꯩꯅ ꯐ꯭ꯔꯥꯏ ꯐꯥꯎꯕ ꯁꯦꯝꯒꯦ ꯍꯥꯏꯔꯒꯗꯤ ꯉꯁꯥꯏꯒꯤ ꯔꯤꯌꯔꯤꯡ ꯄꯣꯟꯁꯤ ꯆꯪꯉꯛꯀꯗꯧꯔꯤꯅꯤ ꯑꯗꯨꯗꯒꯤ ꯑꯩꯅ ꯃꯥꯔꯀꯦꯇꯦꯕꯜ ꯁꯥꯏꯖ ꯐꯥꯎ ꯉꯥ ꯌꯣꯛꯀꯦ ꯌꯥꯝꯅ ꯗꯤꯐ꯭ꯔꯦꯟꯁ ꯂꯩꯕꯕꯨꯗꯤ ꯅꯠꯇꯕ ꯋꯥꯇꯔ ꯂꯦꯕꯦꯜ ꯊꯝꯃꯛꯄꯗ ꯄ꯭ꯂꯁ ꯉꯥ ꯃꯆꯥꯒꯤꯗꯤ ꯃꯆꯤꯟꯁꯤ ꯌꯥꯝꯅ ꯄꯤꯛꯄꯅꯤꯅ ꯍꯌꯦꯡ ꯃꯥꯒꯤ ꯑꯄꯤꯛꯄ ꯃꯆꯤꯟꯖꯥꯛ ꯁꯦꯝꯕꯤꯐꯝ ꯆꯪꯉꯤꯀꯣ ꯃꯁꯤꯒꯤ ꯃꯆꯤꯟꯖꯥꯛꯁꯤꯅ ꯑꯩꯈꯣꯏꯒꯤ ꯄ꯭ꯂꯦꯡꯇꯟ ꯄ꯭ꯂꯦꯡꯇꯟ ꯍꯥꯏꯔꯤꯁꯤꯀꯣ ꯑꯗꯨ ꯄ꯭ꯂꯦꯡꯇꯟꯁꯤ ꯑꯩꯈꯣꯏꯅ ꯁꯦꯝꯕꯤꯐꯝ ꯆꯪꯉꯤ ꯑꯗꯨ ꯄ꯭ꯂꯦꯡꯇꯟ ꯁꯦꯝꯅꯕꯒꯤꯗꯃꯛꯇ ꯑꯩꯈꯣꯏꯅ ꯊꯥꯎꯊꯤ ꯁꯟꯊꯤ ꯍꯥꯞꯄꯤꯐꯝ ꯆꯪꯉꯤꯀꯣ ꯑꯇꯣꯞꯄꯗꯤ ꯆꯞ ꯃꯥꯟꯅꯔꯛꯀꯅꯤ ꯄꯨꯈ꯭ꯔꯤꯁꯨ ꯃꯈꯜ ꯑꯅꯤ ꯊꯣꯛꯂꯛꯀꯅꯤ ꯁꯤꯖꯅꯦꯟ ꯄꯣꯟ ꯍꯥꯏꯕꯃ ꯄꯦꯔꯤꯅꯦꯟ ꯄꯣꯟ ꯍꯥꯏꯕꯃꯀꯣ ꯄꯨꯈ꯭ꯔꯤꯁꯦ ꯑꯩꯈꯣꯏꯅ ꯀꯪꯅ ꯆꯤꯡꯊꯣꯛꯑꯕ ꯃꯇꯨꯡꯗ ꯁꯦꯝꯕꯃ ꯑꯗꯨꯒ ꯏꯁꯤꯡꯁꯤ ꯑꯩꯈꯣꯏꯅ ꯔꯤꯄ꯭ꯂꯦꯁ ꯇꯧꯕꯒꯤ ꯈꯨꯗꯣꯡꯆꯥꯕ ꯂꯩꯇ꯭ꯔꯒꯅ ꯍꯥꯔꯚꯦꯁ ꯇꯧꯈ꯭ꯔ ꯃꯇꯨꯡꯗ ꯄꯨꯈ꯭ꯔꯤꯁꯤꯗ ꯏꯁꯤꯡ ꯂꯩꯅ ꯂꯩꯅ ꯄꯣꯟꯁꯦ ꯃꯦꯅꯦꯖꯃꯦꯟꯠ ꯇꯧꯕꯃ ꯑꯅꯤ ꯊꯣꯛꯀꯅꯤꯀꯣ ꯑꯗꯨꯅ ꯀꯅꯥꯒꯨꯝꯕꯅ ꯄꯨꯈ꯭ꯔꯤꯁꯤ ꯑꯩꯅ ꯐꯖꯅ ꯗꯤꯋꯥꯇꯔꯤꯡ ꯇꯧꯕ ꯂꯣꯏꯔꯒ ꯃꯦꯅꯦꯖꯃꯦꯟꯠ ꯇꯧꯒꯦ ꯍꯥꯏꯔꯒꯅ ꯗꯤꯋꯥꯇꯔꯤꯡ ꯇꯧꯕꯒꯤ ꯃꯦꯅꯦꯖꯃꯦꯟꯠ ꯑꯩꯈꯠꯄꯤꯕ ꯇꯥꯔꯦ ꯑꯗꯒꯤ ꯏꯁꯤꯡꯁꯤ ꯂꯩꯅ ꯂꯩꯅ ꯑꯩꯅ ꯑꯃꯨꯛꯀ ꯏꯁꯤꯡꯁꯤ ꯁꯤꯡꯊꯣꯛꯑꯒ ꯑꯇꯣꯞꯄ ꯑꯅꯧꯕ ꯏꯁꯤꯡ ꯆꯤꯡꯉꯛꯅꯉꯥꯏꯒꯤ ꯈꯨꯗꯣꯡꯆꯥꯕ ꯂꯩꯇ꯭ꯔꯒꯅ ꯑꯩꯒꯤ ꯂꯩꯔꯤꯕ ꯏꯁꯤꯡꯗꯣ ꯄꯣꯟ ꯇ꯭ꯔꯤꯠꯃꯦꯟꯠ ꯄ꯭ꯂꯁ ꯄꯣꯟ ꯃꯦꯅꯦꯖꯃꯦꯟꯠꯁꯤ ꯇꯧꯔꯒ ꯃꯊꯪ ꯑꯃꯨꯛꯀꯤ ꯉꯥ ꯍꯥꯞꯅꯕꯒꯤꯗꯃꯛꯇ ꯑꯩꯅ ꯁꯦꯝ ꯁꯥꯕꯤꯕ ꯃꯊꯧ ꯇꯥꯏ
5: ꯍꯣꯏ ꯏꯁꯤꯡꯁꯤꯗꯤ ꯑꯁꯤꯟ ꯑꯌꯥꯛꯀꯤ ꯆꯥꯡꯁꯦ ꯂꯩꯕ꯭ꯔꯥ ꯏꯁꯤꯡ ꯑꯃꯍꯦꯛꯇ ꯑꯗꯨꯃꯛ ꯁꯤꯖꯤꯟꯅꯕ ꯌꯥꯕ꯭ꯔꯥ ꯑꯗꯨꯒ ꯏꯁꯤꯡ ꯁꯤꯟꯗꯣꯛꯄ ꯍꯥꯏꯕꯤꯔꯤꯕꯁꯦ ꯃꯁꯤ ꯉꯥꯁꯤ ꯌꯣꯛꯄ ꯃꯇꯝꯗ ꯑꯗꯨꯃꯛ ꯇꯉꯥꯏ ꯐꯗꯅ ꯇꯧꯗꯕ ꯌꯥꯗꯕ ꯊꯕꯛ ꯑꯃꯔꯥ ꯃꯥꯁꯤꯅ ꯆꯥꯎꯗ꯭ꯔꯤꯐꯥꯎꯗ ꯏꯁꯤꯡꯁꯦ ꯀꯌꯥꯔꯛꯇꯤ ꯁꯤꯟꯕꯤꯒꯅꯤ ꯁꯤꯁꯨ ꯍꯥꯏꯕꯤꯌꯨ
6: ꯏꯁꯤꯡ ꯁꯤꯟꯕ ꯁꯤꯟꯗꯕ ꯍꯥꯏꯕꯁꯤꯗꯤꯀꯣ ꯑꯩꯒꯤ ꯐꯥꯔꯃꯤꯡ ꯄ꯭ꯔꯦꯛꯇꯤꯁꯀꯤ ꯃꯈꯥ ꯄꯣꯜꯂꯛꯀꯅꯤ ꯑꯩꯈꯣꯏꯅ ꯇ꯭ꯔꯦꯗꯤꯁꯅꯦꯜ ꯐꯥꯔꯃꯤꯡ ꯍꯥꯏꯕꯀꯣ ꯑꯦꯛꯁꯇꯦꯟꯁꯤꯞ ꯏꯟꯇꯦꯟꯁꯤꯞ ꯁꯤꯃꯤ ꯏꯟꯇꯦꯟꯁꯤꯞ ꯁꯨꯄꯔ ꯏꯟꯇꯦꯟꯁꯤꯞ ꯍꯥꯏꯅ ꯐꯥꯔꯃꯤꯡꯁꯤ ꯃꯈꯜ ꯂꯩꯌꯦꯀꯣ ꯁꯨꯄꯔ ꯏꯟꯇꯦꯟꯁꯤꯞꯀ ꯍꯥꯏꯔꯒꯗꯤ ꯉꯁꯥꯏꯒꯤ ꯍꯦꯚꯤ ꯏꯁꯇꯣꯛꯀꯤꯡ ꯂꯥꯛꯀꯗꯧꯔꯤꯕ ꯉꯥꯁꯤ ꯁꯝꯅ ꯍꯥꯏꯕꯗ ꯑꯩꯈꯣꯏꯅ ꯆꯨꯝꯅ ꯑꯦꯛꯁꯇꯦꯟꯁꯤꯞ ꯐꯥꯔꯃꯤꯡ ꯇꯧꯕ ꯃꯇꯝꯗ ꯂꯧ ꯄꯔꯤ ꯑꯃꯗ ꯉꯥ 1,000 ꯇꯔꯨꯛ ꯐꯥꯎꯗꯅꯤꯀꯣ ꯔꯤꯀꯃꯦꯟ ꯇꯧꯔꯤꯁꯦ ꯏꯟꯇꯦꯟꯁꯤꯞ ꯆꯪꯉꯛꯑꯒꯅ 1,800 1,010 ꯐꯥꯎꯕ ꯄꯥꯔꯦ ꯄꯔꯤ ꯑꯃꯗꯀꯣ ꯏꯟꯇꯦꯟꯁꯤꯞ ꯆꯪꯉꯛꯑꯒꯗꯤꯀꯣ ꯏꯚꯟ ꯑꯩꯈꯣꯏꯒꯤ 10,000 ꯑꯕꯞ ꯂꯥꯛꯀꯗꯧꯔꯤꯅꯤ ꯉꯥꯁꯦ ꯑꯗꯨꯗꯒꯤ ꯑꯃꯨꯛꯀ ꯁꯨꯄꯔ ꯏꯟꯇꯦꯟꯁꯤꯞꯀ ꯆꯪꯉꯛꯑꯒꯗꯤ ꯂꯧ ꯄꯔꯤ ꯑꯃꯗ ꯉꯥꯁꯦ ꯃꯥꯒꯤ ꯏꯁꯄꯤꯁꯤꯁꯀꯤꯁꯨ ꯃꯈꯥ ꯄꯣꯜꯂꯛꯀꯅꯤꯀꯣ ꯁꯝꯅꯗꯤ ꯑꯩꯈꯣꯏꯅ ꯉꯁꯥꯏ ꯉꯥꯁꯤꯛꯀꯨꯝꯕ ꯉꯥꯀ꯭ꯔꯥꯒꯨꯝꯕ ꯍꯥꯏꯔꯒꯗꯤ ꯑꯩꯈꯣꯏ ꯂꯧ ꯄꯔꯤ ꯑꯃꯗ ꯉꯥ ꯃꯆꯥ 1,000,000 ꯐꯥꯎꯕ ꯑꯗꯨꯝ ꯏꯁꯇꯣꯛꯀꯤꯡ ꯇ�ꯕ ꯌꯥꯏ ꯑꯗ ꯉꯁꯥꯏꯒꯤ ꯉꯥ ꯃꯁꯤꯡ ꯀꯌꯥ ꯍꯥꯞꯀꯗꯒꯦ ꯍꯥꯏꯕꯁꯤꯗꯤꯀꯣ ꯑꯩꯒꯤ ꯏꯁꯄꯤꯁꯤꯁ ꯑꯃꯁꯨꯡ ꯑꯩꯒꯤ ꯐꯥꯔꯃꯤꯡ ꯁꯤꯁꯇꯦꯝꯁꯦ ꯁꯤꯒꯤ ꯃꯈꯥ ꯄꯣꯜꯂꯛꯀꯅꯤ ꯑꯗꯨꯅ ꯀꯔꯤꯒꯨꯝꯕ ꯑꯩꯈꯣꯏꯅ ꯁꯨꯄꯔ ꯏꯟꯇꯦꯟꯁꯤꯞ ꯉꯥꯁꯤ ꯑꯩꯈꯣꯏꯅ ꯍꯦꯚꯤ ꯏꯁꯇꯣꯛꯀꯤꯡ ꯇꯧꯔꯕ ꯅꯣꯡ ꯃꯇꯝ ꯄꯤꯁꯐꯝ ꯊꯣꯛꯄ ꯉꯥ ꯃꯆꯤꯟꯖꯥꯛꯁꯦ ꯐꯖꯅ ꯄꯤꯁꯔꯕꯀꯣ ꯄꯦꯂꯦꯠ ꯐꯤꯠꯁꯦ ꯑꯣꯏꯔꯒꯗꯤ ꯉꯁꯥꯏꯒꯤ ꯏꯁꯤꯡꯁꯤ ꯑꯦꯔꯦꯇꯔ ꯑꯣꯛꯁꯤꯖꯦꯟ ꯂꯦꯚꯦꯜ ꯃꯦꯅꯦꯖꯃꯦꯟꯠ ꯇꯧꯅꯕꯒꯤꯗꯃꯛꯇ ꯑꯦꯔꯦꯇꯔ ꯍꯥꯞꯄꯛꯄ ꯆꯪꯒꯅꯤꯀꯣ ꯑꯗꯨꯗꯒꯤ ꯉꯁꯥꯏꯒꯤ ꯏꯁꯤꯡ ꯄꯨꯃꯛꯇꯅꯕꯒꯤꯗꯃꯛꯇꯀꯣ ꯑꯐꯕ ꯀ꯭ꯋꯥꯂꯤꯇꯤ ꯊꯝꯅꯕꯒꯤꯗꯃꯛꯇ ꯏꯁꯤꯡꯁꯤ ꯑꯦꯠꯂꯤꯁ ꯌꯥꯝꯗ꯭ꯔꯕꯗ ꯑꯩꯈꯣꯏ 20-30% ꯗꯦꯂꯤ ꯑꯦꯛꯁꯆꯦꯟꯖ ꯆꯪꯉꯛꯀꯅꯤ ꯑꯗꯨꯕꯨ ꯑꯩꯈꯣꯏꯒꯤ ꯍꯧꯖꯤꯛ ꯀꯟꯗꯤꯁꯟꯗꯗꯤ ꯑꯗꯨꯒꯤ ꯁꯤꯁꯇꯦꯝꯗ ꯉꯥ ꯌꯣꯛꯇ꯭ꯔꯤꯕꯅꯤꯅ ꯆꯨꯝꯅ ꯑꯩꯈꯣꯏꯒꯤ ꯍꯧꯖꯤꯛ ꯌꯣꯛꯅꯔꯤꯁꯤꯗꯤ ꯑꯦꯛꯁꯇꯦꯟꯁꯤꯞ ꯇꯨ ꯁꯤꯃꯤ ꯏꯟꯇꯦꯟꯁꯤꯞꯀꯤ ꯂꯦꯚꯦꯜꯗꯅꯤ ꯑꯩꯈꯣꯏꯅ ꯌꯣꯛꯏꯁꯦ ꯁꯤꯒꯤ ꯂꯦꯚꯦꯜꯗ ꯑꯣꯏꯕꯅꯤꯅ ꯑꯩꯈꯣꯏ ꯏꯁꯤꯡ ꯁꯤꯟꯗ꯭ꯔ ꯐꯥꯎꯕꯗ ꯀꯩꯁꯨ ꯑꯀꯥꯏꯕ ꯂꯩꯇꯦ ꯉꯥ ꯑꯁꯤ ꯌꯣꯛꯄ ꯂꯣꯏꯔꯒ ꯃꯊꯪ ꯑꯃꯨꯛ ꯌꯣꯛꯇ꯭ꯔꯤꯉꯩꯁꯦ ꯃꯁꯤꯗ ꯉꯁꯥꯏꯒꯤ ꯄꯨꯈ꯭ꯔꯤꯁꯤꯒꯤ ꯂꯩꯍꯥꯎ ꯁꯦꯝꯅꯕꯒꯤꯗꯃꯛꯇ ꯏꯁꯤꯡꯁꯤꯗ ꯉꯥꯒꯤ ꯃꯆꯤꯟꯖꯥꯛ ꯁꯦꯝꯅꯕꯒꯤꯗꯃꯛꯇ ꯉꯁꯥꯏꯒꯤ ꯃꯦꯅꯨꯋꯔꯤꯡ ꯇꯧꯕ ꯑꯃ ꯉꯁꯥꯏꯒꯤ ꯊꯥꯎꯊꯤ ꯁꯟꯊꯤ ꯍꯥꯞꯄꯤꯕꯁꯦ ꯃꯁꯤ ꯍꯥꯞꯄꯒ ꯏꯁꯤꯡꯁꯤ ꯑꯩꯈꯣꯏꯅ ꯁꯦꯝꯕꯤꯐꯝ ꯆꯪꯉꯦ ꯑꯗꯨ ꯉꯁꯥꯏꯒꯤ ꯏꯁꯤꯡꯁꯤ ꯑꯁꯤꯡ ꯑꯌꯥꯛ ꯍꯥꯏꯕꯝ ꯂꯩꯗꯅ ꯑꯗꯨꯅ ꯑꯣꯜꯋꯦꯁ ꯑꯩꯈꯣꯏꯅ ꯁꯤꯜꯂꯤꯕ꯭ꯔꯥ ꯅꯠꯇ꯭ꯔꯒ ꯌꯥꯛꯏꯕ꯭ꯔꯥ ꯍꯥꯏꯕꯁꯦ ꯃꯁꯤꯃꯗꯤ ꯑꯩꯈꯣꯏ ꯌꯦꯡꯕꯤꯐꯝ ꯗꯔꯀꯥꯔ ꯑꯣꯏꯀꯣ ꯑꯗ ꯀꯔꯤꯒꯨꯝꯕ ꯑꯩꯈꯣꯏꯅ ꯏꯁꯤꯡꯁꯤ ꯌꯥꯝꯅ ꯁꯤꯜꯂꯒꯗꯤꯀꯣ ꯃꯥꯁꯤ ꯌꯥꯛꯄ ꯁꯥꯏꯠꯇ ꯐꯅꯕꯒꯤꯗꯃꯛꯇ ꯑꯩꯈꯣꯏꯅ ꯁꯨꯅꯨ ꯆꯥꯏꯊꯣꯛꯄꯤꯐꯝ ꯆꯪꯉꯦꯀꯣ ꯑꯗꯒꯤ ꯏꯁꯤꯡꯁꯤꯅ ꯌꯥꯝꯅ ꯑꯩꯈꯣꯏꯒꯤ ꯑꯌꯥꯛꯄꯔꯣꯝꯗ ꯆꯪꯉꯛꯑꯕꯀꯣ ꯑꯜꯀꯂꯥꯏꯟꯔꯣꯝꯗ ꯑꯗꯨꯗꯤ ꯑꯜꯀꯂꯥꯏꯟꯗꯒꯤ ꯑꯩꯈꯣꯏꯅ ꯃꯥꯒꯤ ꯅꯣꯔꯃꯦꯜ ꯑꯣꯞꯇꯤꯃꯝ ꯄꯤ ꯑꯩꯁꯇ ꯄꯨꯔꯛꯅꯕꯒꯤꯗꯃꯛꯇ ꯁꯟꯊꯤ ꯍꯥꯞꯄꯤꯐꯝ ꯆꯪꯉꯦꯀꯣ ꯄꯤ ꯑꯩꯁꯤ ꯑꯩꯈꯣꯏꯅ ꯑꯣꯜꯋꯦꯁ 7.2-7.5 ꯁꯤꯒꯤꯁꯤ ꯑꯩꯈꯣꯏꯅ ꯊꯝꯕꯤꯕꯅ ꯈ꯭ꯋꯥꯏꯗꯒꯤ ꯍꯦꯟꯅ ꯐꯩ ꯍꯥꯏꯕꯁꯦ
5: ꯉꯥꯁꯤ ꯊꯥꯗꯈ꯭ꯔꯕ ꯃꯇꯨꯡꯗ ꯉꯥ ꯃꯆꯥꯁꯤꯡꯁꯤꯕꯨ ꯆꯥꯊꯣꯛꯄ ꯃꯣꯏꯒꯤ ꯄ꯭ꯔꯦꯗꯦꯇꯔ ꯃꯣꯏꯕꯨ ꯆꯥꯕ ꯖꯤꯕꯁꯤꯡꯁꯦ ꯃꯁꯤꯗꯒꯤ ꯉꯥꯛꯊꯣꯛꯅꯕ ꯑꯃꯗꯤ ꯂꯩꯅꯥ ꯇꯤꯟꯅꯥ ꯇꯥꯔꯛꯇꯅꯕ ꯀꯔꯤ ꯀꯔꯤ ꯆꯦꯛꯁꯤꯟ ꯊꯧꯔꯥꯡꯁꯤꯡꯗꯤ ꯂꯧꯈꯠꯄ ꯌꯥꯕꯒꯤꯁꯤꯁꯨ ꯍꯥꯏꯕ
6: ꯑꯅꯤꯊꯣꯛꯅ ꯑꯩ ꯊꯝꯖꯒꯦ ꯑꯩꯈꯣꯏꯒꯤ ꯉꯥ ꯆꯥꯕ ꯍꯥꯏꯕ ꯇꯥꯔꯦꯀꯣ ꯃꯁꯤꯒꯤ ꯄꯣꯠꯁꯤ ꯑꯩꯈꯣꯏꯅ ꯑꯌꯥꯝꯕ ꯃꯁꯤꯒꯤ ꯌꯥꯝꯅ ꯐꯖꯅ ꯃꯦꯅꯦꯖꯃꯦꯟꯠ ꯇꯧꯒꯗꯕꯁꯦ ꯆꯨꯝꯅ ꯑꯩꯈꯣꯏꯅ ꯒ꯭ꯔꯣꯠ ꯑꯥꯎꯠ ꯀꯜꯆꯔꯗꯗꯤ ꯉꯥꯁꯤ ꯑꯆꯧꯕ ꯏꯁꯇꯣꯛꯀꯤꯡ ꯇꯧꯔꯛꯄꯅꯤꯅꯀꯣ ꯍꯥꯟꯅ ꯄꯨꯈ꯭ꯔꯤꯁꯤꯗꯒꯤ ꯉꯥꯃꯨꯒꯨꯝꯕ ꯄꯣꯔꯣꯡꯒꯨꯝꯕ ꯂꯩꯗꯅ ꯄ꯭ꯔꯤꯗꯦꯇꯔꯤ ꯐꯤꯁ ꯑꯣꯏꯕ ꯃꯈꯣꯏꯁꯦ ꯑꯩꯈꯣꯏꯅ ꯍꯥꯟꯅ ꯍꯥꯔꯚꯦꯁꯇꯤꯡ ꯇꯧꯊꯣꯛꯄ ꯆꯪꯉꯦ ꯃꯣꯏꯁꯦ ꯑꯗꯒꯤ ꯑꯩꯈꯣꯏꯒꯤ ꯉꯥ ꯃꯆꯥ ꯏꯁꯄꯣꯟꯒꯨꯝꯕ ꯐ꯭ꯔꯥꯏꯒꯨꯝꯕꯗꯗꯤ ꯇꯤꯟ ꯀꯥꯡꯀꯣ ꯏꯚꯟ ꯂꯣꯡ ꯈꯖꯤꯡꯒꯨꯝꯕ ꯀꯔꯤꯒꯨꯝꯕ ꯃꯁꯤꯒꯤꯁꯦ ꯌꯥꯝꯅ ꯆꯦꯛꯁꯤꯟꯐꯝ ꯆꯪꯉꯤꯀꯣ ꯑꯩꯈꯣꯏꯅ ꯉꯥ ꯃꯆꯥ ꯊꯝꯕꯒꯤꯗꯤ ꯀꯦꯔꯣꯁꯤꯟ ꯑꯣꯏꯔꯁꯨ ꯗꯤꯖꯟ ꯑꯣꯏꯔꯁꯨ ꯁꯥꯄꯣꯟ ꯑꯣꯏꯔꯁꯨ ꯑꯩꯈꯣꯏꯅ ꯊꯥꯔꯒ ꯇꯤꯟ ꯀꯥꯡꯁꯦ ꯍꯥꯠꯇꯣꯔꯤꯅꯦꯕ ꯅꯠꯇ꯭ꯔꯗꯤ ꯉꯁꯥꯏ ꯉꯥ ꯃꯆꯥꯁꯦ ꯃꯣꯏ ꯏꯟꯁꯦꯛꯁꯤꯅ ꯏ ꯆꯨꯞꯄꯒ ꯆꯥꯗꯣꯔꯤꯅꯦꯕꯀꯣ ꯑꯗ ꯁꯤꯒꯤꯁꯤ ꯃꯦꯅꯦꯖꯃꯦꯟꯠ ꯇꯧꯐꯝ ꯆꯪꯉꯤ ꯑꯗꯨ ꯉꯁꯥꯏꯒꯤ ꯉꯥ ꯑꯆꯧꯕꯗꯗꯤ ꯍꯥꯏꯔꯤꯕ ꯄ꯭ꯔꯣꯕ꯭ꯂꯦꯝꯁꯤ ꯌꯥꯝꯅ ꯂꯩꯒꯟꯗꯦꯀꯣ ꯏꯚꯟ ꯁꯤꯡꯒꯜ ꯑꯩꯈꯣꯏꯒꯤ ꯄ꯭ꯔꯤꯗꯦꯇꯔꯤ ꯉꯥ ꯕꯣꯔꯁꯨ ꯇꯤꯟ ꯕꯣꯔꯁꯨ ꯃꯁꯤ ಅದನ್ನ ಹಾಯಿಬ ಲೈನಾಸಿ ನಾರಗದಿ ಕ್ವೈದಿ ಫಾಬದಿ ನಾ ಯೋಪ ಮಿಗಿದಿ ಕೈ ಶುನುಸೆ ಐಗೆ ಫಾರ್ಮ್ ದ ಥ್ರೂ ಔಟ್ ದಿ ಇಯರ್ ಥಂಬಿ ಬಮ ಸಂಗೆ ಕೊ ಕೈನೋ ದ ಮಾಲ ಪ್ರಿವೆಂಟಿವ್ ಮೆಜರ್ ಒಯರ ಕದೋರ್ಮಿನ ಹಾಯಿಬ ಲೈನಾಸಿ ಕೋನ ಥಿಯನ ದು ತಾರಗದಿ ಸಿಫೆಕ್ ಸೈನಾ ಇದ ಅಮ ಫಂಗೆ ಕೊ ಲೌ ಪರಿ ಯಮದ ಲಿಟರ ಮದೈನ ಲಿಟರ ಮಗ ಗ್ರಾಮ್ ಸನಿ ಕೊ 1.2 ಲಿಟರ್ ಇಸಾಂ ದೈ ಕೋನ ಲೌ ಪರಿ ಯಮದ ಸೈಥೋಪಿ ಬಮ ಸಂಗೆ ಸಿಫೆಕ್ ಸಿ ಫಂಗ್ರಗದಿ ಕೋ ರಿಡಿಕ್ಸ್ ಸೈನ ಸು ಥೋ ಅಬನಿ ಕೊ ಅದ ಕರಿಗುಂ ಬಸಿ ಕಿ ಪೋಸನ ಅಮ ಕೊ ಫಂಗ್ದ ತಾರಗದಿ ಕ್ವೈದಿ ಫಾಬ ಹಾಯಿಬ ಲೌ ಪರಿ ಯಮದ ಸುನು ಕಿಲೋ ಸಾಮದ ಯೈನಂ ಕಿಲೋ ತರ ಯಾಲಗ ಫಜನ ಥಿತೋಪಿ ರಗ ಲೌ ಪರಿ ಯಮಸಿದ ಕೋಯಿ ಸೈಥೋಪಿ ಬಮ ಸಂಗೆ ಎಸೆ ಪ್ರಿವೆಂಟಿವ್ ಮೆಜರ್ ಅಮ ಒಯಿನ ಕೊ ಅಮತ ತ ಸುನು ಕಿಲೋ ಸಾಮ ಪ್ಲಸ್ ಯೈನಂ ಕಿಲೋ ತರ ಸೆ ಅಮತ ತೌ ತ ಕಸು ಕೋಯಿ ಇನ್ಸ್ಟಾಲ್ಮೆಂಟ್ ವೈಸ್ ದ ಕೊ ಎವ್ರಿ ಥಾ ಕುದಿಂ ಗಿ ಓರ್ ಸು ಥಾ ದಿ ಗಿ ಮತುಂ ದೋ ಸು ಹೈರ ಬೈ ಕೋಯಿ ಗಿ ಲೈನಾ ಸೆ ದಿಂ ಗ ಥೋ ನಬ ದಿ ದ ಮಕ ದ ಕೊ ಹೈರ ಬೈ ದಾ ಲಂ ದ ಸೆ ಸಿ ಎಂ ನ ಬಿ ಯು ಒಯಿನ ಹನ ಥಮ ಜೆ
5: ಸುನು ಸೈ ಥೋ ಕೊ ಜೆ ಕೈನ ಇಸಿಂಗ್ ಸಿ ದ ಆಲ್ರೆಡಿ ಗ ಸೆ ಥಾ ದ ಕ್ರ ಬ ಮತುಂ ಸೈ ಥೋ ಕೊ ಸೆ ಮಸಿ ದ ದಿ ಗ ಸಿಂ ಸೆ ಕೈಮ ದ ಅಕೈ ಬ ಲೈ ದ ಬ್ರ
6: ಆ ಕೆ ಸು ಅಕೈ ಬ ಲೈ ರ ಓರೆಸ್ ಕೋಯಿ ಗಿ ಗ ಯೋ ಪ ಸಿಂ ದ ಕೋಯಿನ ಸುನು ಸೈ ಯೋ ಹೈ ಬ ಮತಮ ದ ಕೊ ಸುನು ಜೆ ದ ಲೈ ರ ಕ ಪುಖ್ರಿ ದ ಸೈ ಬಿ ಮುಂ ದ ಒಯಿ ಕೊ ಮಸಿ ಗಿ ಪೋ ಸೆ ಕೋಯಿ ತೋಕದಬನಿ ಕೆರಬ ಸುನು ಸೈಬ ಸುನು ಸೈಬ ಹೈರೆಸೆ ಕೋಯಿನ ಸುನು ಸೆ ಕೋಯಿನ ಗ ಲೈ ಲೈ ನ ಪುಖ್ರಿ ದ ಸೈ ಬಿ ಗಿ ಹೈ ರ ಗದಿ ಅಹಿ ನ ಮತಿ ಬಿ ಯೋ ಹೈ ಬ ಹಯೇಂ ಅಯುಕ್ ಪುಂಗ್ ಮಾಪನ್ ತರಾದ ಐನ ಸುನು ಸಿ ಚಾಯ್ ಗೆ ಹೈತಾರಗದಿ ನಸಿ ನುಮಿನಾ ವಾರೆಂ ದೈ ಸುನು ಸಿ ತಿಂಗ ಥಂಬಿ ಬ ಕರಿ ಗುಂಬ ಇಮರ್ಜೆನ್ಸಿ ಕೇಸ್ ನ ಮತಂ ಫಂಗ್ದ್ರ ಫೌದ ಅಲಿಸ್ 2-3 ಅವರ್ಸ್ ದಿ ಸುನು ಸಿ ತಿಂಗ ಥಂಬಿ ಯೋ ಹೈ ಬನೆ ಬ ಸುನು ಸಿ ಕೋಯಿನ ಲಾಂಗ್ ನ ಚಿತ್ ಪಿರ ಬ ಮತುಂ ದೈ ಕೋಯಿ ಹಪಾ ಗುಂಬ ನತ್ರಗ ಇನ್ ಅಪಾ ಬು ಸುನು ಸಿ ಹನ ಫಜ ಸುಮ್ ಥೋ ಪಿರ ಬ ಮತುಂ ದ ಮಾ ಗೆ ಮಹಿ ಸೆ ಮಸಿ ಕ ತಂಗ ಇಸಿಂ ಜೆ ಲಾಂಗ್ ನ ಯಾ ಲಗ ಮಕ ಪುಖ್ರಿ ಸಿ ಸೈ ಥೋ ಪಿ ಗ ದಮ್ ನೆ ಅನ ಸಾಯಿಬ ಮತಂ ದ ಪುಖ್ರಿ ತಂಗ ಹೈ ಕ ಥಾನ ಸೈ ಥೋ ಪಿ ಬ ಕೋಯಿನ ಸುನು ಸಿ ಸಾಯಿಬ ಮತಂ ದ ಇಸಿಂ ಗೆ ಪರಾಮೀಟರ್ ಸಿ ಚೇಂಜ್ ತೋರ ಕೋ ಮತಂ ದ ನಾ ಸಿ ಹೈ ನಬ ಹೈ ನದ ಹೈ ಬ ಮ ಲಾ ಕನೆ ಕೋ ಅದ ಇಕೋಯಿನ ಪುಖ್ರಿ ತಂಗ ಹೈ ಮ ಥಾನ ಸೈ ಬಿ ಬ ತಾ ಗ ದಿ ಹೈ ಬ ತಂಗ ಹೈ ಸಿ ದ ಸುನು ಸಾಯಿಬ ಮೈಕೈ ಸಿ ಲೈ ಬ ಗ ಸೆ ಸುನು ಸಾಯಿ ದ ಬ ಮೈಕೈ ರೋಮ ದ ಸತ್ ಲಗ ಲೈ ರೋ ನೆ ಬ ಮತಂ ಖರ ಕೋ ಅದು ಕ ಕೋಮ ನ ಕನ್ ಗಿ ಮಾ ಗಿ reaction si luar ba tung da som tang khai ma awat pa tang khai sa mak sai ba se ma se di koi neutralize taw ta nga da akai ba kai mlai wai aduna sunu sai bi sing da ina hai jaw ha bdi ta sai gi sunu si sai ye ngai da ha na phajana ting phok pi ro adu ga sum ma matung da ma hi du tang lang na phajana sai bi ro adu sai ba matam da jo ha na tang khai ma sai bi ro adu ga minat kullam ma phung khai ma ngai ra matung da ma ka awat pa na kan do somai na sai bi yon tham je
5: ki nga ma khal sing si di chahi chu pa du ma kyop pa ya ba ni na ನಿಂಥಮ್ ಥಾ ಕಾಲೇನ್ ಥಾ ಹೈಬ ಖೈರಿ ದೈನಿಬ ಅದುದು ನಿಂಥಮ್ ಥಾ ಮತಂ ಇಂಗ್ಸಿಲ್ಲಕ್ಪ ಮತಂ ಸಿದ ಅಯಿಂಗ್ಬಸಿದಗಿ ಗಾಕ್ಥೋಕ್ನವ ಗಾ ಸಿಂಗ್ಸಿಗಿದಮಕ್ತ ತೌಬ ಯಾಬಸಿ ಕೈ ಕೈನೋ ಹೈಬಸು ಹೈಬಿ
6: ವಿಂಟರ್ ಸೀಸನ್ ಚಂಗಾ ಗಾ ಲೈ ಸೀನೆ ಹೈಬದಿ ಲೈತಿಕೋ ಅದು ಮಸಗಿ ಟೆಂಪರೇಚರ್ ಸಿ ಯಾನ ಫ್ರಾಕ್ಷನ್ ಒಯರಾಗದಿ ಲೋರಿಮಕ್ ಸೀದ್ರಗ ಸುಕೋ ಖರದಿ ಸಿಂಗ್ಸಿಲ್ಲಕ್ಪ ಯೈಕೋ ಹೈರಿಬ ಪೋಸಿ ಕೋನ ಗಾಕ್ಥೋಕ್ನವಗಿದಮಕ್ತದಿ ಇಸಿಂಗಿ ವಾಟರ್ ಲೆವೆಲ್ ಸೆ ಮಸಿ ಇನ್ಕ್ರೀಸ್ ತೌನಾ ಅಲೆಸ್ ಯಾಂದ್ರಬದಿ ಕೋಯಿಗಿ 2 ಮೀಟರ್ ಪೋಗದಿ 2 meter ಅಲ್ಲಿ 6 feet ಪೋಗಿ ಲೆವೆಲ್ ಬುದಿಕೋ ಇಕೋನಿ ಇಸಿಂಗ್ಜಿ ಫಜನ ಮ್ಯಾನೇಜ್ಮೆಂಟ್ ತೌಬಿರಗದಿ ಹೈರಿಬ ಪೋಸ್ಟ್ದಗಿ ಇಕೋಯ್ ಅಯಾಮ ಬಂಗಾ ಥೋಕನೆ ಥಂಜಗಿ
5: ಇನೋಂ ನೋ ಬಂಗಾ ಮಕಲ್ ಸಿಂಗ್ಜಿ ಕೋಯ್ನ ಯೋಕ್ಪಸ್ದ ಹಪ್ಸಿಲ್ಲಕ್ಪ ಮತಂದ ಲೌಮಿ ಸಿಂಗ್ಜಿದ ಕಯಾಮು ಯಾಮ್ನ ಕಾನಹಂಗನಿ ಅದುಗ ಮಕೋಯ್ಗಿ ಸೆನ್ಮಿಟ್ಲೋನ್ಸೆ ಕಯಾಮ್ ಹಿಂಗತ್ಹಂಗನಿ ಹೈಬಸಿಗಿ ಮತಾಂಗ್ದಸು ಥಂಬಿ
6: ಹೈರಿಬ ಹಾನ ಇಕೋಯ್ನ ಯೋಯಿಬ ಗಾಸಿ ಅದುಮ್ ಚಕ್ ಮಾನನ ಮಸಿಂಜಾಕ್ ಪಿಸದೋರಿನಿಕೋ
5: ಹೋಯ್
6: ಸ್ಪೀಸಿಸ್ ಅನೋಬ ಮಕನಿ ನಾಸಿ ಕೋಯ್ನ ಇನ್ಕೋಪರೇಟ್ ತೌರಗ ಸೋ ಅಮಕ ಅದುಮ್ ಮಸಿಂಜಾಕ್ ಅದುಮ್ ಪಿಸದೋರಿನಿ ಅದು ಮಸಗಿ ಓನ್ಲಿ ಡಿಫರೆನ್ಸ್ ಇನ್ ಲಾಕದೋರಿಸಿ ಕೈನ ಮತಂದ ಅತಿಯನ್ ಮತಂದ ಮಾಸಿ ಮೆಜೋರಿಟಿ ಒಯರಗ ಥೂನ ಯೋನ್ಬ ಪೋಚಿನಿ ಅಮ್ಕೊ ಹಾನ ಇಕೋಯ್ನ ಯೋಯಿಬ ಸಿಸ್ಟಮ್ ಸಿದಗಿ ಕೋ ಇಕೋಯ್ನ ಹೌಜಿ ಹೌಜಿಕಿ ಅನೌಬ ಗಾಸಿ ಇಕೋಯ್ನ ಇನ್ಕೋಪರೇಟ್ ತೌಬ ಮತಂದದಿ ಇಕೋಯ್ಗಿ ಪ್ರೊಡಕ್ಷನ್ ದ ಚೋ ಇಕೋಯ್ ಯಾಮ್ದ ಅಲಿಸ್ 10-20% ಗಿ ಲೆವೆಲ್ ಇಕೋಯ್ ಹೆಲಪ ಗಮ್ಮನಿ ಪ್ಲಸ್ ಇಕೋಯ್ಗಿ ಸಿಮಿ ಲೋನ್ ದ ಸುಕೊ ಇಕೋಯ್ಗಿ ಸಿಮಿ ಲೋನ್ ದ ಸು ಯಾಮ್ದ ಬದಿ ಇಕೋಯ್ 10-15% ಗಿ ರೇಂಜ್ ದ ಇಕೋಯ್ಗಿ ಪ್ರೊಡಕ್ಷನ್ ಪ್ಲಸ್ ಇಕೋಯ್ಗಿ ಕನ್ಸಮ್ಷನ್ ದರ್ಕಾರ ಒಯ್ಬಸೆ ಮಸಿದ ಇಕೋಯ್ ಹಿಂದಕ್ ಪಂಗು ಮೈ ಥಂಜಗೆ
5: ಗಾಸೆ ಥಾದಕ್ರಬ ಮತುಂಗ್ ದ ಮಕೋಯ್ ದ ಮಚಿನ್ಜಾಕ್ ಪಿಜಬಗಿ ಮಾಂಗ್ಸೆ ಮಸಿದಿ ಕಮೈನ್ ತೌಗನಿ ಪಿ ಇಂಗೈ ದ ಪಿಜರಂ ಬಸಿಗ ಖಜಿ ಖಜಿ ಚೌಕಲಕ್ ಪಮತಂ ದ ಪಿಜಬೈ ಮಾಂಗ್ಸೆಗ ಮಾನಗ ಡ್ರೈವಸಿ ಸು ಥಂಬಿಯು
6: ಯಾ ಮರು ಒಯ್ಬ ಕ್ವೆಶ್ಚನ್ ನಿ ಗಾಸೆ ಸಿಂಜಾರ ಚೌಬನತಿ ಗಾಸೆ ಮಾಯಿ ಮಚಿನ್ಜಾಕ್ ಪಿಜಬಂ ಚಂಗೆ ಸಾಮ್ನ ಹೈಬದ ಬ್ರಾಯ್ಲರ್ ಸಿ ಲೋಯ್ಬ ಮತಂ ದ ಕೋಯ್ 45 ಡೇಸ್ ದ ಕಿಲೋ ಅನಿ ಅನಿ ಮಕೈ ಅಹುಂ ತಾರಿಸೆ ಮಸಿ ಇಕೋಯ್ನ ಬ್ರಾಯ್ಲರ್ ಯೋಕ ಮತಂದ ಮಾಗಿ ತೌರ್ಬ ಮ್ಯಾನೇಜ್ಮೆಂಟ್ ಮಾಗಿ ಪಿಸರಿಬ ಮಾಗಿ ಹಿದಾಕ್ ಲಂಥಕ್ಸೆ ಮಸಿ ಇಕೋಯ್ನ ಫಜರ ಮ್ಯಾನೇಜ್ಮೆಂಟ್ ತೌಬಿರಗನಿ ವೇಟ್ ಚೇಗೇನ್ ತೌಂಗ ಮಿಸಿ ಸುಮಾಯ್ನ ಇಕೋಯ್ನ ಗಾದಸು ಗಾ ಮಸಿಂಜಾಕ್ ಸೆ ಅಫಬ ಮಸಿಂಜಾಕ್ ಖಲ್ಲಗ ಪಿಸಬಮ್ ದರ್ಕಾರ್ ಹೋಯ್ಕೊ ಇಂಡಿಯನ್ ಮೇಜರ್ ಕಾಪ್ ನತ್ರಗ ಎಕ್ಸೋಟಿಕ್ ಕಾಪ್ ಕುಂಬಕೊ ಮೈನರ್ ಕಾಪ್ ಕುಂಬ ಯೋಕ ಮತಂದದಿ ಇಕೋಯ್ನ ಗಾ ಮಸಿಂಜಾಕ್ ಸೆ ಪಿಸಗೆ ಹರಗದಿ ಇಕೋ 3